ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನ ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ ಮೀನೊಂದು ಮಿಂಚಿ ಓಡಾಡಿದೆ.

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
2: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
3: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
2: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ ಎಪಿಕೆ ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
3: ಓಹ್, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
2: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
3: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
2: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
3: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
2: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
3: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿ ಮಾತು?
2: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
3: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಲ್ಲಿ ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಬಿತ್ತನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಮಾತರೆಗ್ಲಾ ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
5: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
6: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
7: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ,
6: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ,
7: ನನ್ನ ದೇಶ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
8: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
9: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
8: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
9: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
8: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
9: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ, ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
10: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದರೂ ಟಿಪ್ಸ್ ಇದೆಯಾ?
9: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ, ಅಂದ್ರೆ ಬಾಡಿಗೆ ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ, ಅಂದ್ರೆ ಸಿನಿಮಾ ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
10: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
9: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು, ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
10: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
9: ಧನ್ಯವಾದಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮ ಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮ ಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟ್ಯಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟ್ಯಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡಾ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರೂ ಸೇರಿದಂತೆ 18ರಿಂದ 30 ವರ್ಷ ವಯಸ್ಸಿನ ಯುವ ಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ. ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಇಂಡು ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನ ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನ ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನ ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು, ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ August 21 ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ, ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವ ಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ

0: ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಎರಡನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಕಳೆದ ಸಂಚಿಕೆಯಲ್ಲಿ ನಾವು ಈ ಯುದ್ಧದ ಪರಿಣಾಮ ಯಾವ ರೀತಿ ಆಗ್ತಿದೆ, ಹಣಕಾಸು ಮಾರುಕಟ್ಟೆ ಮೇಲೆ ಏನೆಲ್ಲ ಪರಿಣಾಮ ಬೀಳುತ್ತದೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ವಿ. ಆ ವಿಷಯವನ್ನು ಮುಂದುವರಿಸುತ್ತಾ ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಶುರುವಾಗಿದೆ. ಸೊ ಅದರಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಅಥವಾ ಈ ಡಾಲರ್ನ ವಿರುದ್ಧ ರೂಪಾಯಿ ಬೆಲೆ ಕುಸಿತವಾಗ್ತದೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಗೆ ತೊಂದರೆಗಳಾಗ್ತದೆ. ಸೊ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಸರ್, ಭಾರತಕ್ಕೆ ಯಾವ ರೀತಿ ಸಂಬಂಧ ಪಡುತ್ತೆ?
1: ನೋಡಿ, ಭಾರತ ಈ ಯುದ್ಧದಲ್ಲಿ ಅಥವಾ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಆದರೆ ಆರ್ಥಿಕ ದೃಷ್ಟಿಯಿಂದ ಹಲವಾರು ಪರಿಣಾಮಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಭಾರತ ತೈಲವನ್ನ ಆಮದು ಮಾಡುವಂತ ಒಂದು ಬಹಳ ದೊಡ್ಡ ರಾಷ್ಟ್ರ. ಅಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದ್ರೆ ಆ ಭಾರತದ ಆಮದು ವೆಚ್ಚ ಜಾಸ್ತಿ ಆಗ್ತದೆ. ಇದರಿಂದ ಸರ್ಕಾರ, ಕೈಗಾರಿಕೆಗಳು, ಸಾಮಾನ್ಯ ಗ್ರಾಹಕರ ಮೇಲೂ ಒತ್ತಡ ಉಂಟಾಗ್ತದೆ. ಇದು ಒಂದು ಅಂಶ ಆಯ್ತು. ಎರಡನೇದಾಗಿ ರೂಪಾಯಿಯ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಹೆಚ್ಚು ಪೆಟ್ರೋಲ್ ಆಯಿಲ್ ಅನ್ನು ಆಮದು ಮಾಡಬೇಕಾದ್ರೆ ಹೆಚ್ಚು ಬೆಲೆ ಕೊಡಬೇಕಲ್ಲ, ಬೆಲೆ ಕೊಡುವಂತದ್ದು ಡಾಲರ್ನಲ್ಲಿ. ಸೊ ಡಾಲರ್ ಮತ್ತು ರೂಪಾಯಿಯ ನಡುವಿನ ವಿನಿಮಯ ದರ ನೋಡುವಾಗ ಡಾಲರಿನ ಬೆಲೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಡಾಲರಿನ ಬೇಡಿಕೆ, ರೂಪಾಯಿಯ ಬೆಲೆ ಕಡಿಮೆ ಆಗ್ತದೆ. ಸೊ ರೂಪಾಯಿಯ ಮೇಲೆ ಒತ್ತಡ ಬರುತ್ತೆ. ಮೂರನೇದಾಗಿ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆಗಳಿವೆ. ಇಂಧನ ದುಬಾರಿ ಆದ್ರೆ ಸಾರಿಗೆ ಇರಬಹುದು, ಕೃಷಿ ಉತ್ಪಾದನೆ ಇರಬಹುದು, ಸೇವಾ ಕ್ಷೇತ್ರಗಳ ವೆಚ್ಚಗಳು ಸಹಜವಾಗಿ ಜಾಸ್ತಿ ಆಗಿ ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ. ಇದರಿಂದ ಸಾಮಾನ್ಯ ಮನುಷ್ಯರಿಗೆ ಹಣದುಬ್ಬರದ ಬಿಸಿ ತಟ್ಟುತ್ತದೆ. ನಾಲ್ಕನೇದಾಗಿ, ಇವಾಗಲೇ ಹೇಳಿದ್ದೇನೆ, ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಗಳ ಮೇಲೆ ತಾತ್ಕಾಲಿಕ ಹಿಂಜರಿತವನ್ನು ನಾವು ಕಾಣಬಹುದು. ಆದರೆ ಮತ್ತೊಂದು ಮಹತ್ವದ ವಿಷಯ ಇದೆ. ಕೆಲವೊಂದು ವರ್ಷಗಳಲ್ಲಿ ಭಾರತ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಿದೆ. ನಿಮಗೆ ಗೊತ್ತಿದೆ, ಒಂದಷ್ಟು ಇವಿ ಕಾರುಗಳು ಬಂದಿದೆ. ಸಹಜವಾಗಿ ಕ್ರೂಡ್ ಆಯಿಲ್ಗೆ ಪರ್ಯಾಯ ಇಂಧನಗಳನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ವಿದೇಶಿ ವಿನಿಮಯ ಮೀಸಲು ಹೊಂದಿರುವುದು ನಿಮ್ಗೆ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ರ ಡಾಲರ್ ಸ್ಟಾಕ್ ಜಾಸ್ತಿ ಇದೆ, ವಿದೇಶಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಇದೆ. ಅದರೊಟ್ಟಿಗೆ ನಮ್ಮ ಸರ್ಕಾರ ಬಹಳ ಸಮತೋಲಿತ ಆರ್ಥಿಕ ನೀತಿಯನ್ನು ಅನುಸರಿಸ್ತಾ ಇದೆ. ಇದರಿಂದಾಗಿ ಸಾಮಾನ್ಯ ಆಘಾತಗಳನ್ನು ತಡೆದುಕೊಳ್ಳುವಂತಹ ರಕ್ಷಣಾ ಕವಚ ನಮ್ಮ ಭಾರತಕ್ಕೆ ಇದೆ. ಹೀಗಾಗಿ ಸಂಘರ್ಷದ ಪರಿಣಾಮ ಭಾರತಕ್ಕೂ ತಟಬಹುದು. ಆದ್ರೆ ಇದು ಯುದ್ಧದ ತೀವ್ರತೆ ಎಷ್ಟಿದೆ ಮತ್ತು ಯುದ್ಧ ಎಷ್ಟು ಸಮಯದ ಕಾಲ ನಡೆಯುತ್ತದೆ, ಇದರಿಂದಾಗಿ ತೈಲದ ಬೆಲೆ ಎಷ್ಟು ಜಾಸ್ತಿ ಆಗ್ತದೆ, ಜಾಗತಿಕ ಪರಿಸ್ಥಿತಿ ಹೇಗೆ ಆಗ್ತದೆ, ಇದೆಲ್ಲ ಅಂಶಗಳ ಮೇಲೆ ಭಾರತದ ಮೇಲೆ ಅದರ ಪರಿಣಾಮ ಏನು ಅನ್ನೋದು ನಿಶ್ಚಯ ಆಗುತ್ತೆ. ಹಾಗಾಗಿ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ನಡೆಯಬಹುದು, ಆದರೆ ಅದರ ಆರ್ಥಿಕ ಪರಿಣಾಮ ಭಾರತದ ಪ್ರತಿಯೊಂದು ಮನೆಯ ಬಜೆಟ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀಳುತ್ತದೆ.
0: ಸರ್, ಈಗ ಪೆಟ್ರೋಲ್, ಡೀಸೆಲ್ ಅಥವಾ ಅಡುಗೆ ಅನಿಲ ಎಲ್ಪಿಜಿ ಗ್ಯಾಸ್ ಏನಿದೆ ಅದರದಾಗಿರ್ಬೋದು ಅಥವಾ ಪ್ರತಿದಿನ ನಾವು ಬಳಸುವಂತಹ ದಿನಸಿ ವಸ್ತುಗಳು, ತರಕಾರಿ, ಹಾಲು, ಇದೆಲ್ಲದರ ಮೇಲೆ ಯುದ್ಧದ ನೇರ ಪರಿಣಾಮ ಏನು ಸರ್?
1: ಈ ಒಂದು ಅಂಶವನ್ನು ನಾವು ಗಮನಿಸಬೇಕು. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರಿದ್ರೆ ಭಾರತದ ಮೇಲೆ ಅದರ ಪರಿಣಾಮ ಇದೆ ಅಂತ ಹೇಳಿದ್ದೇನೆ. ಭಾರತ ತನ್ನ ಅಗತ್ಯದ ಸುಮಾರು 85% ಗಿಂತಲೂ ಮಿಗಿಲಾಗಿ ಕಚ್ಚಾ ವಸ್ತುವನ್ನು ಆಮದು ಮಾಡಿಕೊಳ್ಳುತ್ತದೆ. ಅಂದ್ರೆ 85% ನಾವು ಆಮದು ಮಾಡ್ತಾ ಇದ್ದೇವೆ. ಹಾಗಾಗಿ ಸಹಜವಾಗಿ ಭಾರತದ ಮಾರುಕಟ್ಟೆಯ ಮೇಲೆ ಅದು ಪರಿಣಾಮ ಬೀಳ್ತದೆ. ನೋಡಿ, ನಿಮ್ಮ ಪ್ರಶ್ನೆಗೆ, ಮೊದಲ ನೋಟದಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧಕ್ಕೂ ನಮ್ಮ ಊರಿನ ದಿನಸಿ ಅಂಗಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನಿಸಬಹುದು. ಯುದ್ಧ ಅಲ್ಲಿ, ಅಂಗಡಿ ಇಲ್ಲಿ ಅಂತ. ಆದ್ರೆ ಅರ್ಥಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಇವೆರಡಕ್ಕೂ ಬಹಳ ನೇರವಾದ ಸಂಬಂಧ ಇದೆ. ಇಂಧನ ದುಬಾರಿ ಆದ್ರೆ ಯಾಕೆ ದುಬಾರಿ ಆಗ್ತದೆ? ಒಂದು, ಅದರ ಪೂರೈಕೆ ಅಡೆತಡೆ ಉಂಟಾಗಿ ಅಥವಾ ಜನ ಭಯಪಟ್ಟು ಹೆಚ್ಚು ಕೊಂಡುಕೊಂಡು ಅನಗತ್ಯವಾಗಿ ಡಿಮಾಂಡ್ ಅನ್ನು ಅದಕ್ಕೆ ಸೃಷ್ಟಿಸಿ ಬೆಲೆ ಜಾಸ್ತಿ ಆಗ್ಬಹುದು. ಇದರಿಂದ ಏನಾಗುತ್ತೆ? ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ರೈತರಿಂದ ಮಾರುಕಟ್ಟೆಗೆ, ಮಾರುಕಟ್ಟೆಯಿಂದ ಅಂಗಡಿಗಳಿಗೆ ಸಾಗಿಸಲು, ಸರಕು ಸಾಗಿಸಲಿಕ್ಕೆ ಈ ಲಾರಿಗಳು, ಇತರ ವಾಹನಗಳಿಗೆ ಡೀಸೆಲ್ ಬೇಕು. ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ, ಮಾರುಕಟ್ಟೆಯಲ್ಲಿ ಕಟ್ಟಕಡೆಯ ಮನುಷ್ಯ ತಾನು ಕೊಡಬೇಕಾದ ವಸ್ತುಗಳಿಗೆ ಹೆಚ್ಚು ಬೆಲೆಯನ್ನ ಕೊಡಬೇಕಾಗತ್ತೆ. ಎರಡನೇದಾಗಿ, ನೀವು ರೈತರಿಗೆ ಏನು ಪರಿಣಾಮ ಅಂತ ಕೇಳಿದ್ರಿ, ಕೃಷಿ ಕ್ಷೇತ್ರದ ಮೇಲೆ. ಇವತ್ತು ಕೃಷಿ ಅಂತ ಹೇಳುವಂತದ್ದು ಅಲ್ಲಿ ಕೂಡ ತೈಲದ ಉಪಯೋಗವನ್ನು ನಾವು ಕಾಣ್ತೇವೆ. ಟ್ರ್ಯಾಕ್ಟರ್ಗಳು ಇರಬಹುದು, ನೀರಾವರಿ ಪಂಪ್ಗಳು ಇರಬಹುದು, ಕೃಷಿ ಯಂತ್ರಗಳು ಇರಬಹುದು, ಇದೆಲ್ಲವೂ ಇಂಧನವನ್ನ ಅವಲಂಬಿಸಿದೆ. ಅಷ್ಟು ಮಾತ್ರ ಅಲ್ಲ, ರಸಗೊಬ್ಬರ ಮತ್ತು ಕೃಷಿ ರಾಸಾಯನಿಕಗಳ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಈ ಹೆಚ್ಚುವರಿ ವೆಚ್ಚ ಅಂತಿಮವಾಗಿ ಬೆಳೆಗಳ ಬೆಲೆಯ ಮೇಲೆ ಪರಿಣಾಮ ಬೀಳ್ತದೆ. ಹಾಲು ಮೊಸರಿನ ಬಗ್ಗೆ ಏನೋ ಹೇಳಿದ್ರಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಪಶು ಆಹಾರ ಇರಬಹುದು, ಮೇವು ಸಾಗಣೆ ಇರಬಹುದು, ಹಾಲು ಸಂಗ್ರಹಣೆ ಇರಬಹುದು, ಹಾಲು ವಿತರಣೆ ಇರಬಹುದು, ಇದರ ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ.

0: ಸಹಜವಾಗಿ ಗ್ರಾಹಕರು ತಾನು ಕೊಡಬೇಕಾದ ಹಾಲಿನ ಬೆಲೆಗೆ ಜಾಸ್ತಿ ಸಾಗಾಣಿಕೆ ವೆಚ್ಚವನ್ನು ಸೇರಿಸಿ ಕೊಡಬೇಕಾಗತ್ತೆ. ಕಿರಾಣಿ ಅಂಗಡಿ ಬಗ್ಗೆ ಹೇಳಿದ್ರಿ, ಕಿರಾಣಿ ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತದೆ. ಯಾಕಂದ್ರೆ ಉತ್ಪಾದನೆ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ವಿದ್ಯುತ್ ಇರ್ಬೋದು, ಸಾಗಾಣಿಕೆ ವೆಚ್ಚ ಇರ್ಬೋದು, ಇದೆಲ್ಲ ಜಾಸ್ತಿ ಆದಾಗ ಸಹಜವಾಗಿ ಬೆಲೆಗಳು MRP ಏನಾಗುತ್ತೆ ಜಾಸ್ತಿ ಆಗಿ ಬಿಡ್ತದೆ. ಅಂದ್ರೆ ಯುದ್ಧ ಅಂದ್ರೆ ತೈಲ ಬೆಲೆ ಏರಿಕೆ, ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚ ಏರಿಕೆ, ಅಗತ್ಯ ವಸ್ತುಗಳ ಏರಿಕೆ ಎಂಬ ಆರ್ಥಿಕ ಸರಪಳಿ ಇಲ್ಲಿ ಕೆಲಸ ಮಾಡ್ತದೆ. ಆದ್ರಿಂದ ಮಧ್ಯಪ್ರಾಚ್ಯದಲ್ಲಿ ನಡೆಯುವ ಯುದ್ಧದ ಪರಿಣಾಮ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಹಳ್ಳಿಯ ಕುಟುಂಬದ ಅಡುಗೆ ಮನೆಯ ಬಜೆಟ್ ಮೇಲೆ ಕೂಡ ಪ್ರತಿಫಲಿಸಬಹುದು. ಇದರಿಂದ ಜಾಗತಿಕ ಆರ್ಥಿಕತೆಯ ಪರಸ್ಪರ ಅವಲಂಬನೆಯ ನೈಜ ಚಿತ್ರದ ಅರಿವಾಗುತ್ತೆ ನಮಗೆ.
1: ಸರಿ, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಂತ್ಲಿ ಎಕ್ಸ್ಪೆನ್ಸಸ್ ಇದರಿಂದ ಯಾವ ರೀತಿ ಹೆಚ್ಚಾಗಬಹುದು ಅಂತ ಸರ್? ಅಥವಾ ಈಗ ಒಂದ್ ವೇಳೆ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ ನಾವು ಮೊದಲಿನ ತರನೇ ಇಟ್ಕೊಳಕ್ ಆಗಲ್ಲ ಅಂದ್ರೆ ನಾವು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ಸರ್?
0: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆಯನ್ನ ಕೇಳಿದ್ದೀರಿ. ಸಾಮಾನ್ಯವಾಗಿ ನೋಡಿ, ಅತ್ತ ಕಡೆ ಶ್ರೀಮಂತ ಇತ್ತ ಕಡೆ ಬಡವ ಇರ್ತಾನಲ್ಲ, ಅವನಿಗೆ ಇದರ ಹಣದುಬ್ಬರದ ಪರಿಣಾಮ ನೇರ ಗೊತ್ತೇ ಆಗೋದಿಲ್ಲ. ಬಡವನು ಹೇಗೂ ಬಡವನಾಗಿದ್ದಾನೆ, ಅವನು ಕಷ್ಟದಲ್ಲಿದ್ದಾನೆ. ಶ್ರೀಮಂತನಿಗೆ ಬೆಲೆ ಜಾಸ್ತಿ ಆದ್ರೆ ಕೊಂಡುಕೊಳ್ಳುವ ಸಾಮರ್ಥ್ಯ ಇದೆ. ಮಧ್ಯಮ ವರ್ಗ ಇದೆ ಅಲ್ಲ, ಇಡೀ ಆರ್ಥಿಕತೆಯ ಚಕ್ರ ನಡೆಯುವಂತದ್ದು ಮಧ್ಯಮ ವರ್ಗ. ಸೊ ಮಧ್ಯಮ ವರ್ಗದ ಮೇಲೆ ಬಹಳ ಒಂದು ಆಘಾತಕಾರಿ ಪರಿಣಾಮ ಬೀಳ್ತದೆ. ಮೊದಲನೇದಾಗಿ ಈವಾಗಲೇ ಹೇಳಿದ ಹಾಗೆ ಇಂಧನ ವೆಚ್ಚ ಜಾಸ್ತಿ ಆದ್ರೆ ತಾನು ಬೈಕಲ್ಲಿ ಹೋಗ್ತಾನೆ ಕೆಲಸಕ್ಕೆ, ಕಾರಲ್ಲಿ ಹೋಗ್ತಾನೆ, ಡೀಸೆಲ್ ವೆಚ್ಚ ಜಾಸ್ತಿ ಆಗುತ್ತೆ. ಸೊ ಕುಟುಂಬದ ಬಜೆಟ್ ಅಲ್ಲಿ ಹೆಚ್ಚುವರಿ ಹಣವನ್ನ ಏನು ಬೇರೆ ಯಾವುದಕ್ಕೂ ತನ್ನ ಏನು ಸಂತೋಷಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದ ಹಣವನ್ನ ದೈನಂದಿನ ನಿತ್ಯ ನೈಮಿತ್ತಿಕ ಅಂತ ಹೇಳಿದಾಗ ಅವನಿಗೆ ಕೆಲಸದ ಸ್ಥಳಕ್ಕೆ ಹೋಗ್ಲಿಕ್ಕೆ ಖರ್ಚು ಮಾಡುವ ವೆಚ್ಚ ಜಾಸ್ತಿ ಆಗುತ್ತೆ, ಬಸ್ ಟಿಕೆಟ್ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಅವನು ಎಲ್ಲೋ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ತನ್ನ ಆಸೆ ಆಕಾಂಕ್ಷೆಗಳನ್ನ ಇನ್ನೂ ಹತ್ತಿಕ್ಕಿಕೊಳ್ಬೇಕಾಗತ್ತೆ. ಇದು ಒಂದು. ಎರಡನೇದಾಗಿ ನೋಡಿ, ಖಾಲಿ ಬೈಕಿನಲ್ಲಿ ಅಥವಾ ಸ್ಕೂಟರ್ನಲ್ಲಿ ಅಥವಾ ಕಾರಲ್ಲಿ ಹೋಗುವಾಗ ವೆಚ್ಚ ಜಾಸ್ತಿ ಆಗೋದು ಮಾತ್ರ ಅಲ್ಲ, ಕಿರಾಣಿ ಅಂಗಡಿಗೆ ಹೋಗಿ ವಸ್ತುಗಳನ್ನ ಕೊಂಡುಕೊಳ್ಳುವಾಗ ಕಳೆದ ತಿಂಗಳಲ್ಲಿ 1,000 ರೂಪಾಯಿ ಐಟಮ್ ಅನ್ನೇನು ತಗೊಂಡಿದ್ದಾನೆ, ಈ ಸಲ ಹೋದಾಗ ಅದು 1,200 ರೂಪಾಯಿ ಆಗಬಹುದು. ಹಾಗಾಗಿ ಅವನಿಗೆ ಬೇರೆ ಯಾವುದಕ್ಕೂ ಖರ್ಚು ಮಾಡುವ ಹಣವನ್ನ ಅವನು ಕಡಿಮೆ ಮಾಡಬೇಕಾಗತ್ತೆ. ಇದು ಎಲ್ಲ ದವಸ ಧಾನ್ಯಗಳಿರ್ಬಹುದು, ಹಾಲು ಇರ್ಬೋದು, ಹಣ್ಣು ಇರ್ಬೋದು, ಸಾರಿಗೆ ವೆಚ್ಚ ಜಾಸ್ತಿ ಆಗೋದಿರ್ಬೋದು. ಇದರಿಂದ ನೋಡಿ ಬಹಳ ದೊಡ್ಡ ಪೆಟ್ಟು ಏನು ಅಂತ ಹೇಳಿದ್ರೆ ಉಳಿತಾಯದ ಮೇಲೆ. ಅರ್ಥಶಾಸ್ತ್ರದಲ್ಲಿ ನಾವು ಯಾವತ್ತೂ ಹೇಳ್ತೇವೆ, ಒಂದು ಆರ್ಥಿಕ ಬೆಳವಣಿಗೆಗೆ ಅದು ಕೂಡ ಮುಂದುವರಿಯುತ್ತಿರುವಂತಹ ಭಾರತದಂತಹ ದೇಶದಲ್ಲಿ ಉಳಿತಾಯ ಬಹಳ ಮುಖ್ಯ. ನೀವು ಉಳಿತಾಯ ಮಾಡಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬೇಕಾದ ಹಣ ಸಿಗುತ್ತೆ. ಇಲ್ಲೇನಾಗುತ್ತೆ, ಈ ಮಧ್ಯಮ ವರ್ಗದ ಕುಟುಂಬದವನ ವೆಚ್ಚಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಯುದ್ಧದ ಪರಿಣಾಮವಾಗಿ ಅವನ ಉಳಿತಾಯದ ಪ್ರಮಾಣ ಕಡಿಮೆ ಆಗುತ್ತೆ. ನಾವು ಉಳಿತಾಯ ಮಾಡೋದು ಯಾವುದು? ಖರ್ಚು ಮಾಡಿ ಉಳಿದದ್ದನ್ನ ಉಳಿತಾಯ ಮಾಡೋದು. ನಾವು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ಸ್ ಹೇಳ್ತಾರೆ, ಉಳಿತಾಯ ಅಂದ್ರೆ ಆಗಲ್ಲಂತೆ, ನಿಮ್ಮ ಆದಾಯದಲ್ಲಿ 1% ಮೊದಲೇ ತೆಗೆದಿಡಬೇಕು ಅಂತ. ಇಂತಹ ಯುದ್ಧಗಳು ನಮಗೆ ತಕ್ಷಣ ಯುದ್ಧಗಳು ಬಂದು ಬೆಲೆಗಳು ಜಾಸ್ತಿ ಆದ್ರೆ ನಾವು ಹೇಗೆ ಆ ರೀತಿ ಉಳಿತಾಯ ಮಾಡ್ಲಿಕ್ಕೆ ಆಗುತ್ತೆ? ಹಾಗಾಗಿ ಉಳಿತಾಯದ ಇಮಿಡಿಯೇಟ್ ಪ್ರತಿ ಜಾಗತಿಕ ಸಂಘರ್ಷದ ಸಮಯದಲ್ಲಿ ಕೂಡ ಭಾರತದಲ್ಲಿ ತಕ್ಷಣವೇ ಇದು ಬೆಲೆ ಏರಿಕೆಗೆ ಕಾರಣ ಆಗೋದಿಲ್ಲ. ನಾವೆಲ್ಲ ಹೇಳ್ತೇವೆ ಅಲ್ಲಿ ಯುದ್ಧ ಆದ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ, ಹಾಗೇನು ಸ್ಟಾರ್ಟ್ ಆಗೋದಿಲ್ಲ. ಆದ್ರೆ ಸ್ಲೋ ಆಗಿ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ, ಸ್ಲೋ ಆಗಿ ನಮ್ಮ ಬೆಲೆಗಳು ಜಾಸ್ತಿ ಆಗ್ತದೆ. ನಿಮ್ಗೆ ಗೊತ್ತಿದೆ ಬೆಲೆಗಳು ಜಾಸ್ತಿ ಆದದ್ದು ಕಡಿಮೆ ಆದ ಉದಾಹರಣೆ ಇಲ್ಲ. ಬೆಲೆಗಳು ಜಾಸ್ತಿ ಆಗುವುದನ್ನು ನೋಡ್ತೇವೆ ವಿನ ಮತ್ತು ನಾವು ಹೆಚ್ಚಾದ ಬೆಲೆಗೆ ನಾವು ನಮ್ಮನ್ನು ಹೊಂದಿಸಿಕೊಳ್ತೇವೆ. ಹಾಗಾಗಿ ನಮ್ಮ ಮಧ್ಯಮ ವರ್ಗ ಏನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಇಂತಹ ಯುದ್ಧದ ಸಂದರ್ಭಗಳಲ್ಲಿ ಅನಗತ್ಯ ವೆಚ್ಚವನ್ನ ಕಡಿಮೆ ಮಾಡಬೇಕು, ಉಳಿತಾಯ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು, ಹಣಕಾಸಿನ ಯೋಜನೆಯನ್ನ ಮಾಡಬೇಕು. ಒತ್ತಡ ಜಾಸ್ತಿ ಮಧ್ಯಮ ವರ್ಗದವರಿಗೆ, ಯಾಕಂದ್ರೆ ಇಡೀ ಜಗತ್ತು ಆರ್ಥಿಕತೆ ಚಲಿಸುವಂತದ್ದು ಮಧ್ಯಮ ವರ್ಗದವರಿಂದಾಗಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ತಮ್ಮ ಹಣಕಾಸನ್ನ ನಿರ್ವಹಿಸಬೇಕಾಗುತ್ತೆ. ಬಹಳ ಸರಳವಾಗಿ ಹೇಳುವುದಾದ್ರೆ ಯುದ್ಧದ ಮೊದಲ ಪರಿಣಾಮ ಗುಂಡಿನ ಸಪ್ಪಳದಲ್ಲಿ ಕೇಳಬಹುದು, ಆದರೆ ಅದರ ಕೊನೆಯ ಪರಿಣಾಮ ಮಧ್ಯಮ ವರ್ಗದ ಕುಟುಂಬದ ಮಾಸಿಕ ಬಜೆಟ್ ನಲ್ಲಿ ಕಾಣ್ತದೆ. ಅಲ್ಲಿ ಯುದ್ಧ ಆಗ್ತದೆ, ಕ್ಷಿಪಣಿ ಯುದ್ಧ, ಆದ್ರೆ ಇಲ್ಲಿ ಸಾಮಾನ್ಯ ಕುಟುಂಬದ ಅವನ ಪಾಕೆಟ್ ಅಲ್ಲಿರುವಂತಹ ಹಣ ದಿನೇ ದಿನೇ ಕರಗಿ ಹೋಗಿ ಅವನ ಉಳಿತಾಯ ಕಡಿಮೆಯಾಗಿ ಅವನ ಭವಿಷ್ಯ ಅನಿಶ್ಚಿತತೆಯಲ್ಲಿ ತೂಗಾಡ್ತದೆ. ಇದು ಸಮಸ್ಯೆ ಇರುವಂತದ್ದು.
1: ಇಂತಹ ಸಂದರ್ಭಗಳಲ್ಲಿ ಭಾರತ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬಹುದು? ಈಗ ಅವರು ಯಾವ್ದೋ ಒಂದು ಕ್ರಮ ಕೈಗೊಂಡ್ರೆ ಓಕೆ, ಇದರಿಂದ ಮಿಡಲ್ ಕ್ಲಾಸ್ ಪೀಪಲ್ಸ್ ಗೆ ಒಂದು ಒಳ್ಳೇದಾಗಬಹುದು ಅಂತ ಹೇಳಿದ್ರೆ ಯಾವ ಕ್ರಮಗಳನ್ನು ಅವ್ರು ಕೈಗೊಳ್ಳಬಹುದು?
0: ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಆರಂಭ ಆಗಿ ಸಂಘರ್ಷಗಳು ಉಂಟಾಗಿ ಈ ರೀತಿಯ ಪರಿಣಾಮಗಳು ಜನಸಾಮಾನ್ಯರ ಮೇಲೆ ಬೀಳುವಾಗ ನಮ್ಮ ದೇಶದ ಸರ್ಕಾರ ಆಗ್ಲಿ ಅಥವಾ ಹಣಕಾಸನ್ನ ನಿರ್ವಹಣೆ ಮಾಡುವಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಲಿ ಸುಮ್ಮನೆ ಕುತ್ಕೊಳ್ಳುವುದಿಲ್ಲ. ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಾರೆ. ಉದ್ದೇಶ ಒಂದೇ, ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಪಾಡುವಂತದ್ದು ಮತ್ತು ಸಾಮಾನ್ಯ ಜನರ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವಂತಹ ಒಂದು ವೆಲ್ಫೇರ್ ಉದ್ದೇಶ, ಕಲ್ಯಾಣ ಉದ್ದೇಶದಿಂದಾಗಿ ಸರ್ಕಾರ ಮತ್ತು RBI ಮಧ್ಯಪ್ರವೇಶ ಮಾಡುತ್ತೆ. ಮೊದಲನೇದಾಗಿ ತೈಲ ಪೂರೈಕೆಯನ್ನು ವೈವಿಧ್ಯಗೊಳಿಸುವಂತದ್ದು, ಒಂದು ಅಥವಾ ಎರಡು ದೇಶಗಳ ಮೇಲೆ ಅವಲಂಬಿತವಾಗದೆ ನಾವೇನ್ ಮಾಡ್ತಾ ಇದ್ದೇವೆ, ವಿವಿಧ ರಾಷ್ಟ್ರಗಳಿಂದ ಕಚ್ಚಾ ವಸ್ತುಗಳನ್ನು ನಾವು ತರಿಸಿಕೊಳ್ತಾ ಇದ್ದೇವೆ. ನಿನ್ನೆ ಮೊನ್ನೆ ನೀವು ನೋಡಿರಬಹುದು, ಬ್ರಿಟನ್ ನೊಂದಿಗೆ ನಾವು 0 ಟ್ಯಾಕ್ಸ್ ಅಲ್ಲಿ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಒಂದೇ ದಿನದಲ್ಲಿ ಎಷ್ಟೋ 1,000 ಕೋಟಿಯ ಆಮದು ನಾವು ಮಾಡಿದ್ದೇವೆ. ಅಂದ್ರೆ ಸರ್ಕಾರ ಸುಮ್ಮನೆ ಕುತ್ಕೊಳ್ಳುವುದಿಲ್ಲ, ಮಧ್ಯಪ್ರಾಚ್ಯ ಇಲ್ಲ ಬೇರೆ ಕಡೆಯಿಂದ ತೈಲವನ್ನು ತರಿಸಿಕೊಳ್ಳಲಿಕ್ಕೆ ಇರುವ ಸಾಧ್ಯತೆಗಳನ್ನು ನಾವು ನೋಡ್ತೇವೆ. ಎರಡನೇದಾಗಿ ಬೆಲೆ ನಿಯಂತ್ರಿಸುವಂತ ಕ್ರಮಗಳು. ಮಾರುಕಟ್ಟೆ ಅಂತ ಹೇಳಿದ್ರೆ ಸರ್ಕಾರದ ನಿಯಂತ್ರಣ ಇಲ್ಲದೇ ಇದ್ರೆ ಅಲ್ಲಿ 1 ರೂಪಾಯಿ ಜಾಸ್ತಿ ಆದ್ರೆ ಇಲ್ಲಿ 10 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ, ಅಗತ್ಯ ವಸ್ತುಗಳ ಮೇಲೆ ತನ್ನ ಬೆಲೆಯನ್ನ ನಿಯಂತ್ರಣ ಮಾಡುತ್ತೆ. ಈಗ ನೋಡಿ, ಅಲ್ಲಿ ಮೊನ್ನೆಯಿಂದ ಯುದ್ಧ ಆಗ್ತಾ ಇದೆ, ಪೆಟ್ರೋಲ್ನ ಬೆಲೆ ಜಾಸ್ತಿ ಆಗ್ಲಿಲ್ಲ, ಅದರ ಅರ್ಥ ಸರ್ಕಾರಕ್ಕೆ ಅದರ ಹೊರೆ, ಅದರ ಬೆಲೆ ಹೆಚ್ಚಳದ ಹೊರೆಯನ್ನ ಸರ್ಕಾರ ಹೊತ್ತುಕೊಂಡಿದೆ, ಕಾಯ್ತಾ ಇದೆ. ಎಲ್ಲಾದ್ರೂ ಯುದ್ಧ ನಿಂತ್ರೆ ತೈಲ ಪೂರೈಕೆಯಾದ್ರೆ ಬೆಲೆಗಳು ಸಹಜ ಸ್ಥಿತಿಗೆ ಬಂದ್ರೆ ಜಾಸ್ತಿ ಮಾಡೋ ಅಗತ್ಯ ಇಲ್ಲಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ, ಬೆಲೆ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಗತ್ಯವಿದ್ರೆ ತೆರಿಗೆಗಳಲ್ಲಿ ಬದಲಾವಣೆ ಮಾಡುತ್ತೆ. ಅಲ್ಲದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ನಿಮಗೆ ಗೊತ್ತಿರಬಹುದು, ಮೊನ್ನೆ ಗ್ಯಾಸ್ ಹೇಳಿದ್ರು 45 ದಿನ ಆಗದೆ ಇಲ್ಲ, ವರ್ಷಕ್ಕೆ ಇಷ್ಟು ಗ್ಯಾಸ್ ಅಂಡೆಯನ್ನು ನಾವು ಕೊಡ್ತೇವೆ. ಇದು ಹೇಳಿದ ತಕ್ಷಣ ಜನ ಏನ್ ಬೆಲೆ ಜಾಸ್ತಿ ಮಾಡಲಿಲ್ಲ, ವಿತರಣೆಯಲ್ಲಿ ನಿಯಂತ್ರಣ, ಆಗ ಏನ್ ಮಾಡ್ತಾರೆ, ಮನೆಯಲ್ಲಿ ಗ್ಯಾಸ್ ಉಪಯೋಗವನ್ನು ಕಡಿಮೆ ಮಾಡ್ತಾರೆ. ಮೂರನೇದಾಗಿ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದೆ, ರೂಪಾಯಿಯ ಮೌಲ್ಯ ದೊಡ್ಡ ಪರಿಣಾಮ ಏನು ಅಂತ ಹೇಳಿದ್ರೆ, ತೈಲದ ಬೆಲೆ ಜಾಸ್ತಿ ಆದ ಕೂಡಲೇ ಡಾಲರಿನ ಬೆಲೆ ಜಾಸ್ತಿ ಆಗಿ ರೂಪಾಯಿಯ ಬೆಲೆ ಕಡಿಮೆ ಆಗುತ್ತೆ. ಸೊ ಇದನ್ನ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ನಿಯಂತ್ರಿಸಲಿಕ್ಕೆ ಅಗತ್ಯವಾದಂತಹ ವಿತ್ತೀಯ ಕ್ರಮಗಳನ್ನು ತಗೊಳ್ತದೆ. ನಾವು ಲಿಕ್ವಿಡಿಟಿ ಮೆಷರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅಗತ್ಯ ಇದ್ರೆ ಬಡ್ಡಿ ದರ, ದ್ರವ್ಯತೆ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಡಾಲರ್ ಅನ್ನು ಪರ್ಚೇಸ್ ಮಾಡುದು. ಒಂದು ವೇಳೆ ಡಾಲರ್ ನ ಬೆಲೆ ಜಾಸ್ತಿ ಆದ್ರೆ ಸರ್ಕಾರ ಏನ್ ಮಾಡುತ್ತೆ, ತನ್ನ ಹತ್ರ ಸ್ಟಾಕ್ ಇದೆ, ಆ ಡಾಲರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಡಾಲರ್ ನ ಬೆಲೆಯನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡುತ್ತದೆ. ಹಾಗೇನಾಗುತ್ತೆ, ರೂಪಾಯಿಯ ಬೆಲೆ ಸ್ಥಿರವಾಗಿರುತ್ತೆ, ನಾವು ತಗೊಳ್ಳುವಂತ ಪೆಟ್ರೋಲ್ನ ಬೆಲೆಯೂ ಸ್ಥಿರವಾಗಿರುತ್ತದೆ. ಹಾಗಾಗಿ ಫಾರೆಕ್ಸ್ ರಿಸರ್ವ್ ನ ಬಗ್ಗೆ ಹೇಳಿದ್ದೇನೆ. ಮತ್ತೊಂದು, ಐದನೇದಾಗಿ ಅಗತ್ಯ ವಸ್ತುಗಳ ಪೂರೈಕೆ ಸರಪಳಿ ಸಪ್ಲೈ ಚೈನ್, ಇದಕ್ಕೆ ಅಡ್ಡಿಯಾಗದಂತೆ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕೆಲಸ ಮಾಡುತ್ತದೆ. ಅಗತ್ಯ ವಸ್ತುಗಳ ಕೊರತೆ ಆಗದಂತೆ ನೋಡಿಕೊಳ್ಳುತ್ತದೆ. ನಿಮ್ಗೆ ಗೊತ್ತಿರಬಹುದು, ರಸಗೊಬ್ಬರಗಳ ಕೊರತೆ ಆಗದಾಗೆ, ಸಿಮೆಂಟ್ನ ಕೊರತೆ ಆಗದಾಗೆ, ಆಹಾರ ವಸ್ತುಗಳ ಕೊರತೆ ಆಗದಾಗೆ, ಮೇವಿನ ಕೊರತೆ ಆಗದಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೋಡ್ತಾ ಇದೆ. ಹಾಗಾಗಿ ಇಂತಹ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಗುರಿ ಬೆಲೆ ಸ್ಥಿರತೆ, ಇಂಧನ ಭದ್ರತೆ, ರೂಪಾಯಿ ಸ್ಥಿರತೆ ಮತ್ತು ಜನಸಾಮಾನ್ಯರ ಮೇಲೆ ಸಾಧ್ಯವಾದಷ್ಟು ಹಣದುಬ್ಬರದ ಪರಿಣಾಮ ಬೀರದಂತೆ, ಹಣದುಬ್ಬರವಾಗದಂತೆ ನೋಡಿಕೊಳ್ಳುವಂತದ್ದು. ಒಟ್ಟಾರೆಯಾಗಿ ಹೇಳುವುದಿದ್ರೆ, ಜಾಗತಿಕ ಯುದ್ಧವನ್ನ ಭಾರತಕ್ಕೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದರ ಪರಿಣಾಮವನ್ನ ಕಡಿಮೆ ಮಾಡಲಿಕ್ಕೆ ಬೇಕಾದಂತಹ ಸೂಕ್ತ ನೀತಿಗಳು, ಮುನ್ನೆಚ್ಚರಿಕಾ ಕ್ರಮಗಳನ್ನ ನಮ್ಮ ಸರ್ಕಾರಗಳು ಈಗಾಗಲೇ ಕೈಗೊಂಡಿದೆ.
1: ಸರಿ, ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರೋದು ಒಂದೇ ಸರ್, ಏನಂತ ಹೇಳಿದ್ರೆ, ಓಕೆ ಅಲ್ಲೆಲ್ಲೋ ಯುದ್ಧ ಆಗ್ತಿದೆ, ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಿಗೆ ಆಯ್ತು, ಅದರಿಂದ ನಮ್ಗೆ ಸಾರಿಗೆ ವೆಚ್ಚ ಹೆಚ್ಚಿಗೆ ಆಯ್ತು, ಅದರಿಂದ ನಮ್ಗೆ ಬೆಲೆ ಹೆಚ್ಚಾಯ್ತು, ಅದೊಂದೇ ಗೊತ್ತಿರೋದು ಸರ್. ಈಗ ರೈತರಾಗಿರ್ಬೋದು ಅಥವಾ ಸಾರಿಗೆ ಕ್ಷೇತ್ರ, ಸರ್ಕಾರಿ ಸಾರಿಗೆ ಆಗಿರ್ಬೋದು ಅಥವಾ ಖಾಸಗಿ ಸಾರಿಗೆಗಳಾಗಿರ್ಬೋದು, ಆಮೇಲೆ ಈ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಆಮೇಲೆ ಈ ಹೋಟೆಲ್ ಉದ್ಯಮದಲ್ಲಿರೋರು, ಅವರಿಗೆ ಈ ಸಾರಿಗೆ ವೆಚ್ಚ ಒಂದನ್ ಬಿಟ್ರೆ ಮತ್ತೆ ಯಾವ ರೀತಿ ತೊಂದರೆಗಳಾಗ್ಬಹುದು ಸರ್?
0: ನೋಡಿ, ಈ ಸಂಘರ್ಷ ಸಮಾಜದ ಎಲ್ಲ ವರ್ಗಗಳ ಮೇಲೆ, ಎಲ್ಲ ಪ್ರೊಫೆಷನಲ್ಸ್ ಮೇಲೆ ಪರಿಣಾಮ ಬೀರಿಯೇ ಬೀಳ್ತದೆ, ಬೀಳ್ತಾ ಇದೆ. ಅದರಲ್ಲಿಯೂ ಮುಖ್ಯವಾಗಿ ರೈತರಿಗೆ, ನೀವು ಹೇಳಿದಂಥದ್ದು ಸಾರಿಗೆ ಕ್ಷೇತ್ರ, ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಉದ್ಯಮ ಬಹಳ ಸೂಕ್ಷ್ಮ ಕ್ಷೇತ್ರಗಳು, ಇಮಿಡಿಯೇಟ್ ಆಗಿ ಅದರ ಮೇಲೆ ಪರಿಣಾಮ ಬೀರ್ತದೆ. ನೀವು ರೈತರನ್ನೇ ತಗೊಳ್ಳಿ, ಡೀಸೆಲ್, ರಸಗೊಬ್ಬರ, ಕೀಟನಾಶಕ, ಯಂತ್ರೋಪಕರಣಗಳು, ಇವುಗಳ ವೆಚ್ಚ ಜಾಸ್ತಿ ಆದ್ರೆ ಸಹಜವಾಗಿ ಕೃಷಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ, ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸುವ ವೆಚ್ಚವೂ ಜಾಸ್ತಿ ಆಗ್ತದೆ. ಇದರ ಇದರಿಂದ ಬಡಪಾಯಿ ಕೃಷಿಕನ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ. ಒಟ್ಟಾರೆಯಾಗಿ ನಮ್ಮ ರೈತ, ನಾವೇನ್ ಹೇಳ್ತೇವೆ, ನಮ್ಮ ದೇಶದ ಕೃಷಿಯ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳ್ತೇವೆ, ಅವನು ಇನ್ನೂ ಬೆಂಡಾಗಿ ಬಿಡ್ತಾನೆ. ಯಾಕಂದ್ರೆ ಅವನ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಸಾರಿಗೆ ಕ್ಷೇತ್ರ ಹೇಳಿದ್ರಿ, ಲಾರಿ, ಬಸ್ಸು, ಟ್ಯಾಕ್ಸಿ, ಆಟೋ, ಕಾರ್ಯಾಚರಣೆ ವೆಚ್ಚ ಜಾಸ್ತಿ ಆದ್ರೆ ಸಹಜವಾಗಿ ಬಾಡಿಗೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ. ಒಂದು ಬಾಡಿಗೆ ಜಾಸ್ತಿ ಮಾಡಬೇಕು, ಇಲ್ಲ ರಿಕ್ಷಾಗಳು ಜಾಸ್ತಿ ಇದ್ರೆ ಬಾಡಿಗೆ ಅದೇ ಇದ್ರೆ ಅವನಿಗೆ ಸಿಕ್ಕುವಂತ ಅವನ ಹಣದ ಪ್ರಮಾಣ, ಅವನ ಆದಾಯದ ಪ್ರಮಾಣ ಕಡಿಮೆ ಆಗ್ತದೆ. ಮುಖ್ಯವಾಗಿ ಸಣ್ಣ ವ್ಯಾಪಾರಿಗಳು, ದಿನಸಿ ಅಂಗಡಿ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಬಟ್ಟೆ, ಕೃಷಿ ಸಾಮಗ್ರಿಗಳ ಅಂಗಡಿ, ಬೀದಿ ಬದಿ ವ್ಯಾಪಾರಿಗಳು, ಇವರ ಸರಕು ಖರೀದಿ ಮತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರಿಗೆ ಸ್ಟಾಕ್ ಇಟ್ಕೊಳ್ಳಿಕ್ ಆಗೋದಿಲ್ಲ, ಅವ್ರ ಹತ್ರ ಸ್ಟಾಕ್ ಇರುವ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಒಳ್ಳೇದಿರುವುದಿಲ್ಲ, ಬೀದಿ ಬದಿ ವ್ಯಾಪಾರಿ ಎಷ್ಟು ಇಟ್ಕೊಳ್ಬಹುದು. ಹಾಗಾಗಿ ಸಹಜವಾಗಿ ಅವನಿಗೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಇದರಿಂದಾಗಿ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿಯಾಗಿ ಗ್ರಾಹಕರು ಕೊಂಡುಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಾಗ ವಸ್ತುಗಳು ವ್ಯಾಪಾರಿಯ ಕೈಯಲ್ಲೇ ಉಳಿದ್ರೆ ಅವನಿಗೂ ನಷ್ಟ ಆಗುತ್ತೆ. ನಾಲ್ಕನೇದಾಗಿ ಹೋಟೆಲ್ ಮತ್ತು ಉಪಹಾರ ಉದ್ಯಮಗಳು, ಅಡಿಗೆ ಅನಿಲ್ಲ, ಆಹಾರ ಪದಾರ್ಥಗಳು, ತರಕಾರಿ, ಅಡುಗೆ ಎಣ್ಣೆ ಇದೆಲ್ಲ ಜಾಸ್ತಿ ಆದ ತಕ್ಷಣ ಹೋಟೆಲ್ ನಡೆಸುವ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಬೇಕಾಬಿಟ್ಟಿಯಾಗಿ ಹೋಟೆಲ್ ದರಗಳನ್ನು ಅವರು ಜಾಸ್ತಿ ಮಾಡುವ ಹಾಗಿಲ್ಲ. ಹಾಗಾಗಿ ಏನಾಗುತ್ತೆ, ಅವರ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಯುದ್ಧದ ತೀವ್ರತೆ ಎಷ್ಟಿದೆ, ಎಷ್ಟು ಕಾಲ ಮುಂದುವರಿಯುತ್ತದೆ, ಜಗತ್ತಿನಲ್ಲಿ ತೈಲ ಬೆಲೆಗಳು ಎಷ್ಟರ ಪ್ರಮಾಣಕ್ಕೆ ಜಾಸ್ತಿ ಆಗ್ತದೆ, ಸರ್ಕಾರ ಯಾವ ನಿರ್ಧಾರಗಳನ್ನು ತಗೊಂಡು ಇವರಿಗೆ ರಕ್ಷಣೆಯನ್ನು ಕೊಡುತ್ತೆ, ಇದೆಲ್ಲವೂ ಕೂಡ ನಮ್ಮ ಸಾಮಾನ್ಯ ಜನರ ಮೇಲೆ ಯಾವ ಪರಿಣಾಮವನ್ನು ಬೀಳ್ತದೆ ಅಂತ ಹೇಳ್ಬೋದು. ಸರಳವಾಗಿ ಹೇಳೋದಿದ್ರೆ, ರೈತನ ಹೊಲದಿಂದ ಆರಂಭವಾಗಿ ಲಾರಿ ಮೂಲಕ ಸಾಗಾಟ ಆಗಿ ಅಂಗಡಿ ಮತ್ತು ಹೋಟೆಲ್ ಮೂಲಕ ಗ್ರಾಹಕರ ತಟ್ಟೆವರೆಗೆ ಅದರ ಸರಪಳಿ ಪರಿಣಾಮ ಕಾಣಿಸಿಕೊಳ್ತದೆ. ಇದೇ ಆಧುನಿಕ ಆರ್ಥಿಕ ಪರಿಸ್ಥಿತಿಯ ಪರಸ್ಪರ ಸಂಬಂಧದ ಒಂದು ಉದಾಹರಣೆ. ಹಾಗಾಗಿ ಸಮಸ್ಯೆಗಳು ಎಲ್ಲರಿಗೂ ಕಾಣಲಿಕ್ಕೆ ಸಿಗುತ್ತೆ.
1: ಈಗ ವಿದ್ಯಾರ್ಥಿಗಳು ಇರ್ಬೋದು ಸರ್, ಅಥವಾ ಉದ್ಯೋಗಿಗಳು, ಜಾಬ್ ಮಾಡ್ತಾ ಇರುವಂತವ್ರು, ಈಗ ಸಣ್ಣದಾಗಿ ವ್ಯಾಪಾರವನ್ನು ಶುರು ಮಾಡಿರುವಂತದ್ದು, ಅವರ ದೃಷ್ಟಿಯಿಂದ ಅವರಿಗೆ ಏನ್ ಸವಾಲುಗಳು ಎದುರಾಗಬಹುದು ಸರ್?
0: ನೋಡಿ, ನಮ್ಮ ವಿದ್ಯಾರ್ಥಿಗಳು ಹೇಳಬಹುದು, ನಮ್ಗೆ ಪಾಸ್ ಇದೆ, ನಮ್ಗೆ ಬಸ್ ಫ್ರೀ ಅಂತ ಹೇಳಬಹುದು. ವೆಚ್ಚ ಅದೊಂದೇ ಅಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಆಹಾರದಲ್ಲಿ ಹಾಸ್ಟೆಲ್ ನಲ್ಲಿ ಅವರು ತಿನ್ನುವಂತ ಆಹಾರ, ಅದಕ್ಕೆ ಅವರು ಹೆಚ್ಚು ಬೆಲೆಯನ್ನ ಕೊಡಬೇಕಾದೀತು. ಹಾಸ್ಟೆಲ್ ಬಿಲ್ ಜಾಸ್ತಿ ಆಗ್ಬಹುದು, ಹೋಟೆಲ್ ಬಿಲ್ ಜಾಸ್ತಿ ಆಗ್ಬಹುದು, ಶಿಕ್ಷಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಕೂಡ ಒಂದು ವೇಳೆ ಈ ಯುದ್ಧ ದೀರ್ಘಕಾಲದವರೆಗೆ ನಡೆದ್ರೆ ಅವರ ಎಲ್ಲಾ ವಸ್ತುಗಳ ಬೆಲೆ, ಪೆನ್ಸಿಲ್ ಏನು ಪೇಪರ್ಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಒಂದು ವೇಳೆ ವಿದೇಶಿ ರೂಪಾಯಿಯ ಮೌಲ್ಯ ಕುಸಿದ್ರೆ ಏನಾಗುತ್ತೆ, ಜೀವನ ವೆಚ್ಚ ಇನ್ನಷ್ಟು ದುಬಾರಿ ಆಗ್ತದೆ. ಯಾಕಂದ್ರೆ ನಾವು ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ಇದರ ಮೇಲೆ ಯುದ್ಧದ ಪರಿಣಾಮ ಇದ್ದೇ ಇದೆ. ಉದ್ಯೋಗಿಗಳು ಸಹಜವಾಗಿ ಹಣದೊಬ್ಬರ ಹೆಚ್ಚಾದ್ರೆ ಮಾಸಿಕ ವೇತನ ಅದೇ ಇದ್ರೆ ಅವರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಆಗ ಹೇಳಿದೆ ನಾನು, 1,000 ರೂಪಾಯಿ ವಸ್ತುವನ್ನು ಕಳೆದ ತಿಂಗಳು ತಗೊಂಡಿದ್ರೆ ಈ ತಿಂಗಳು ತಗೊಳ್ಬೇಕಾದ್ರೆ 1,200 ರೂಪಾಯಿ ಕೊಡಬೇಕಾಗತ್ತೆ. ಹಾಗಾಗಿ ದಿನನಿತ್ಯದ ವೆಚ್ಚ ಜಾಸ್ತಿ ಆದ್ರೆ ಅವನ ಕುಟುಂಬದ ಬಜೆಟ್ ನ ಮೇಲೆ ಒತ್ತಡ ಬೀಳುತ್ತೆ. ಮತ್ತೊಂದು, ನೀವು ಹೇಳಿದ್ರೆ ಸಣ್ಣ ಉದ್ಯಮಿಗಳು, ಇದೆಲ್ಲ ನಿಮ್ಗೆ ಗೊತ್ತಿದೆ, ಅವರ ಗ್ರಾಹಕರು ಬೆಲೆ ಜಾಸ್ತಿ ಆದಾಗ ಅವರ ಕೊಂಡುಕೊಳ್ಳುವ ಸಾಮರ್ಥ್ಯ ಇಲ್ಲದೇ ಇದ್ರೆ ಕೊಂಡುಕೊಳ್ಳುವುದಿಲ್ಲ. ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳದಿದ್ರೆ ಮಾರುಕಟ್ಟೆಯಲ್ಲಿ ಏನು ಸ್ಟಾಕ್ ಉಳಿಯುತ್ತದೆ, ಅವರಿಗೆ ನಷ್ಟ ಆಗುತ್ತೆ. ಹಾಗಾಗಿ ಜಾಗತಿಕ ಅನಿಶ್ಚಿತತೆ ಏನಿದೆ, ಇದರಿಂದ ಹೊಸ ಹೂಡಿಕೆಗಳು ಬರುವುದಿಲ್ಲ, ಉದ್ಯೋಗ ಸೃಷ್ಟಿಯಾಗುವುದಿಲ್ಲ, ಇದೆಲ್ಲದರ ವೇಗ ಕೂಡ ತಾತ್ಕಾಲಿಕವಾಗಿ ಏನು ಸ್ಲೋ ಆಗುತ್ತೆ, ತಾತ್ಕಾಲಿಕವಾಗಿ ನಿಧಾನವಾಗುವ ಸಾಧ್ಯತೆ ಇದೆ. ಇದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ಡಿಗ್ರಿ ಆಗಿ ಹೊರಬರುವಾಗ ಅಲ್ಲಿ ಉದ್ಯೋಗ ಇಲ್ಲ. ಯಾಕೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಯಾಕೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಅವರಿಗೆ ಸಿಗುವ ಅವರ ಪ್ರಾಫಿಟೇಬಿಲಿಟಿ ಹ್ಯಾಸ್ ಕಮ್ ಡೌನ್. ಹಾಗಾಗಿ ನ್ಯಾಚುರಲಿ ನಮ್ಮ ಡಿಗ್ರಿ ಮುಗಿಸಿ ಹೊರಬರುವಾಗ ಉದ್ಯೋಗವು ಅವರಿಗೆ ಸಿಕ್ಕುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಹಾಗಾಗಿ ಅದರ ಒಂದು ಧನಾತ್ಮಕ ಅಂಶ ಇದೆ ಭಾರತದ ದೃಷ್ಟಿಯಿಂದ. ನಮ್ಮ ದೇಶದ ಆರ್ಥಿಕತೆ ವೈವಿಧ್ಯಮಯವಾಗಿದೆ. ಇದು ಕೃಷಿ, ಸೇವೆ, ಉತ್ಪಾದನೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳ ಬಲದಿಂದ ಇಂತಹ ಜಾಗತಿಕ ಆಘಾತಗಳನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುವಂತಹ ಎದುರಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಆದ್ರಿಂದ ನಾನು ಹೇಳುವಂತದ್ದು, ವಿದ್ಯಾರ್ಥಿಗಳು ತಮ್ಮ ಕೌಶಲವನ್ನು ಹೆಚ್ಚಿಸಬೇಕು, ಉದ್ಯೋಗಿಗಳು ಉಳಿತಾಯ ಮಾಡಬೇಕು, ಹಣಕಾಸಿನ ಯೋಚನೆ ಯೋಜನೆಗಳಿಗೆ ಆದ್ಯತೆ ಕೊಡಬೇಕು, ಸಣ್ಣ ಉದ್ಯಮಿಗಳು ವೆಚ್ಚ ನಿರ್ವಹಣೆಗೆ ಗಮನ ಕೊಡಬೇಕು. ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಉದ್ಯಮಿಗಳು ಏನ್ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ, ವೆಚ್ಚ ಆಗುತ್ತೆ, ಅದರ ಮೇಲೆ ಬೆಲೆ ನಿರ್ಧರಿಸಿ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲ, ಇಂದಿನ ಯುಗದಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಮಗೆ ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ನಾವೇನ್ ಮಾಡಬೇಕು, ವೆಚ್ಚವನ್ನ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ವೆಚ್ಚ ನಿರ್ವಹಣೆ ಮಾಡಬೇಕು, ಗುಣಮಟ್ಟದ ಬಗ್ಗೆ ಗಮನ ಕೊಟ್ರೆ, ಹೊಸ ಮಾರುಕಟ್ಟೆಗಳತ್ತ ಗಮನ ಕೊಟ್ರೆ ಭಾರತಕ್ಕೆ ಭವಿಷ್ಯ ಇದೆ, ಹಾಗಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿ ನಮ್ಮಲ್ಲಿ ಬೆಲೆ ಜಾಸ್ತಿ ಆಗಿ ಹಣದುಬ್ಬರ ಆಗುತ್ತೆ ಅಂತ ಭಯ ಬೀಳುವ ಅಗತ್ಯ ಇಲ್ಲ. ನಮ್ಮಲ್ಲಿ ಇವತ್ತು ಸಾಮರ್ಥ್ಯ ಬಂದಿದೆ, ನಮ್ಮಲ್ಲಿ ಸಾಮರ್ಥ್ಯ ಬಂದಿದೆ, ಹಾಗಾಗಿ ಇದನ್ನು ಎದುರಿಸುವ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕಷ್ಟೇ. ವಿದ್ಯಾರ್ಥಿಗಳು ನನಗೇನು ಅಡ್ಡಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಮುಂದೆ ಅವನ ಭವಿಷ್ಯ ನಿರ್ಧಾರ ಆಗಬೇಕಾದ್ರೆ ಅಗತ್ಯ ಕೌಶಲ್ಯಗಳನ್ನ ತನ್ನದಾಗಿಸಿಕೊಂಡ್ರೆ ಮಾತ್ರ ವಿದ್ಯಾರ್ಥಿಗೂ ಭವಿಷ್ಯ ಇದೆ, ರೈತನಿಗೂ ಭವಿಷ್ಯ ಇದೆ, ಸಣ್ಣ ಉದ್ಯಮಿಗೂ ಭವಿಷ್ಯ ಇದೆ. ಹಾಗಾಗಿ ನಾವು ಭಯ ಪಡುವ ಅಗತ್ಯ ಇಲ್ಲ, ನಾವು ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ನಾನು ನಂಬಿಕೊಂಡಿದ್ದೇನೆ.
1: ಇಷ್ಟು ಹೊತ್ತು ಯುದ್ಧದ ಪರಿಣಾಮ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತದೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ವಿ ಸರ್. ಅದರ ಬಗ್ಗೆ ಅನೇಕ ಮಾಹಿತಿಗಳನ್ನ ನೀವು ಹಂಚಿಕೊಂಡಿದ್ರಿ. ಇಲ್ಲಿಗೆ ಇಂದಿನ ಎರಡನೇ ಎಪಿಸೋಡ್ ನಾವು ಮುಗಿಸುತ್ತಿದ್ದೇವೆ. ಮೂರನೇ ಎಪಿಸೋಡ್ ನಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೇ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಕೇಳುಗರೇ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ

90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಬಿಟ್ಟದ ಮೇಲೆ ಬೆಳಕಾದಂಗೆ ಚೆಲುವೆ ನೀನು.
1: ಕೇಳುಗರೆ, ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಪ್ರಾಯೋಗಿಕ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋ ಸಮಯ 4:09.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಮಾತರಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

0: ನೀವು ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪೇಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ

ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ. ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಯೋಗಾಚಾ ಐಕೋಪಿಯನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ಲೆಗೀತ್, ಸಾಹಿತ್ಯ ಲಾಯ್ಡ್ ರೇಗೋ, ಸಂಗೀತ್ ವಿನಿಲ್ ವೇಗಸ್, ಗೈಲಲೇಜಾವ್ನ ಸಾರ್ ಪ್ರಜೋತ್ ಡೇಸಾ ಅನಿ ಮೇಘನಾ ಸಲ್ಡಾನಾ, ಗೀತ್ ಜೀನಿಯಂತ್ ಏ.

0: या गीता सवे आईचे ये कार्यक्रम संपयता मुकल्या कोमनीनाथ कार्यक्रमान मेलता देव बरे करू. येदळवरेक कोंगणी पदा कोंगणीनाथ कार्यक्रम ऐकून असल्यात ऐकून रावात रेडिओ निनाद 90.4 FM हे जनमनाचे नाद तरंग.
1: ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ ನನ್ನ ಹೆಮ್ಮೆ ನನ್ನ ಪರಂಪರೆ ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟರ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಮನದ ಮನೆಯೊಳಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಭಾಗವಹಿಸುವ ಅತಿಥಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಅಶ್ವಿನಿ ಎಚ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಪ್ರೀವಂತ ಕ್ರಿಯೇಟಿವ್ ಸೆಂಟರ್, ಇದರ ವಿದ್ಯಾರ್ಥಿನಿ ವೈಷ್ಣವಿ ಉಜಿರೆ. ಈ ಕಾರ್ಯಕ್ರಮದ ಸಂಯೋಜನೆ ಮತ್ತು ನಿರ್ವಹಣೆ ಕುಮಾರೇಶ್ ಕಣಿಯೂರು, ಸಹಕಾರ ಪ್ರೀವಂತ ಕ್ರಿಯೇಟಿವ್ ಸೆಂಟರ್ ಮಂಗಳೂರು.
1: ಎಲ್ರಿಗೂ ನಮಸ್ತೆ, ನಾನು ನಿಮ್ ಪ್ರೀತಿಯ ವೈಷ್ಣವಿ ಉಜಿರೆ. ಮನದ ಮನೆಯೊಳಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಮನಸ್ಸು ನಮ್ಮೆಲ್ರಿಗೂ ವಿಶೇಷವಾದದ್ದು, ಯಾಕಂದ್ರೆ ಮನಸ್ಸಿದ್ರೆ ಮಾತ್ರ ಎಲ್ಲ ಕೆಲಸ ಸಕ್ಸಸ್ ಆಗೋದು. ನಮ್ಮ ಮನಸ್ಸನ್ನು ನಾವು ಎಷ್ಟು ಚೆನ್ನಾಗಿಟ್ಕೊಂಡಿರ್ತೀವೋ ಅಷ್ಟು ನಮ್ಮ ಆರೋಗ್ಯ ಮತ್ತು ನೆಮ್ಮದಿ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕಿದ್ದೀವಿ. ಈ ವಿಚಾರವಾಗಿ ಮಾತಾಡಲು ನಮ್ ಜೊತೆ ಇರೋ ಅತಿಥಿ ಯಾರಂದ್ರೆ ಶ್ರೀಮತಿ ಅಶ್ವಿನಿ ಮೇಡಮ್, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ PG ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಸೈಕಾಲಜಿ, SDM ಕಾಲೇಜ್ ಉಜಿರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಥ್ಯಾಂಕ್ ಯು ವೈಷ್ಣವಿ.
1: ನೋಡಿ ಮೇಡಮ್, ನಿಮ್ಮ ನಗುವಿನ ಮೂಲಕನೇ ಈ ಕಾರ್ಯಕ್ರಮಕ್ಕೆ ಆರಂಭ ಸಿಕ್ಕಿದೆ. ನನಗಂತೂ ನಿಮ್ಮ ನಗು ತುಂಬ ಇಷ್ಟ ಆಯ್ತು. ಓಕೆ, ಈಗ ಪಾಯಿಂಟಿಗೆ ಬರೋಣ.
2: ಸರಿ.
1: ಮನಸ್ಸಿದ್ರೆ ಮಾರ್ಗ ಏನೋ ಮಾತು ಕೇಳಿದೀವಿ, ಅಂದ್ರೆ ಯಾವುದೇ ಕೆಲಸ ಆಗ್ಬೇಕಿದ್ರು ಅಲ್ಲಿ ಮನಸ್ಸಿರ್ಬೇಕು. ಈಗ ಹೇಳಿ, ನಮ್ಮ ಮನಸ್ಸನ್ನು ನಾವು ಪ್ರತಿದಿನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು, ಹಾಗೆ ಪ್ರತಿ ಕೆಲಸಕ್ಕೂ ಪಾಸಿಟಿವ್ ಮೈಂಡ್ ಸೆಟ್ ಮಾಡಬೇಕು, ಹೇಗೆ?
2: ಸರಿ, ಇಂಟ್ರೊಡಕ್ಷನ್ ಚೆನ್ನಾಗಿ ಕೊಟ್ರಿ, ನನಗೆ ಖುಷಿ ಆಯ್ತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಸರಿ, ಈಗ ಫಸ್ಟ್ ನಾವು ಮನಸ್ಸು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮನಸ್ಸು ಅಂದ್ರೆ ಇದು ನಮ್ಮ ಐಚ್ಛಿಕ ಶಕ್ತಿ. ಐಚ್ಛಿಕ ಶಕ್ತಿ ಅಂತ ಹೇಳಿದ್ರೆ ಏನಪ್ಪ ಅಂತ ಅನ್ಕೊಳ್ಬಹುದು, ನಮ್ಗೆ ಇಷ್ಟ ಇದ್ದದನ್ನ ಮಾಡ್ಲಿಕ್ಕೆ ಬೇಕಾಗಿರುವ ಶಕ್ತಿಯೇ, ಮಾಧ್ಯಮವೇ ಮನಸ್ಸು. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡಬೇಕು, ಯಾವ್ದು ಮಾಡಬೇಡ ಅಂತ ಹೇಳೋದೇ ನಮ್ಮ ಮನಸ್ಸು. ಈ ಮನಸ್ಸನ್ನು ಕೆಲವರು ಕೇಳ್ತಾರೆ ಪ್ರಶ್ನೆ, ಮನಸ್ಸೆಲ್ಲಿದೆ ನಿಮ್ಮದು? ತಲೆಯಲ್ಲ ಅಂದರೆ ಮೆದುಳಲ್ಲ, ಅಲ್ಲ ನಿಮ್ಮ ಹೃದಯದಲ್ಲಿದೆಯಾ ಅಂತ ಕೇಳ್ತಾರೆ. ಆದರೆ ನಾನು ಹೇಳೋದು, ನೀವು ಯೋಚನೆ ಮಾಡಬೇಕು ಅಂದರೆ ಎಲ್ಲಿಂದ ಶಕ್ತಿ ಬರುತ್ತೆ? ಮೆದುಳಿಂದ ತಾನೇ. ಸೊ ಮನಸ್ಸು ನಿಮ್ಮ ಮೆದುಳಲ್ಲೇ ಇದೆ, ಅದು ಹೃದಯದಲ್ಲಲ್ಲ. ಹಾಗೆ ಇನ್ನೀಗ ಮನಸ್ಸು, ಮನಸ್ಸಿನ ಬಗ್ಗೆ ಕೇಳಿರುವ ಕ್ವಶನ್ಗಳಿಗೆ ಆನ್ಸರ್ ಹೇಳೋಣ. ಮೊದಲನೇದಾಗಿ, ನಾವು ದಿನನಿತ್ಯ ಎದ್ದಾಗ ತುಂಬ ಫ್ರೆಶ್ ಆಗಿರ್ತೇವೆ. ಆ ಒಂದು ಎದ್ದ ಸಮಯವನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಇವತ್ತಿನ ದಿನ ನಾನು ಏನು ಕೆಲಸ ಮಾಡಬೇಕು, ಯಾವ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ, ಒಳ್ಳೆ ಕೆಲಸಗಳು ಅಂತ ಹೇಳಿದ ಕೂಡಲೇ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದಿನದಲ್ಲಿ ಆಗೋ ಒಳ್ಳೆ ಕೆಲಸಗಳ ಬಗ್ಗೆ ಯೋಚನೆ ಮಾಡೋದು, ಈ ದಿನದಲ್ಲಿ ಮಾಡಿರುವಂಥ ಕೆಲಸಗಳಿಗೆ ಧನ್ಯತಾ ಭಾವನೆ ಸೂಚಿಸೋದು, ಇದೆಲ್ಲ ನಾವು ಬೆಳಗ್ಗೆ ಎದ್ದ ಕೂಡಲೇ ಮಾಡಿದಾಗ ನಿಮ್ಮ ಮನಸ್ಸನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೋದು. ಅದೇ ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಅಷ್ಟು ಸಾಕ ಅಂತ ಕೇಳ್ತಾರೆ. ಅವಾಗ ದೈಹಿಕ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕು. ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ದೈಹಿಕ ಆರೋಗ್ಯ ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅಂತ ಕೇಳಿದ್ರೆ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರ ಪದಾರ್ಥ ಸೇವನೆ, ನಿಯಮಿತವಾಗಿ ನೀರು ಕೂಡ ನೀವು ಕುಡ್ಕೊಂಡು ಇರಬೇಕಾಗತ್ತೆ. ಸೊ ಇಷ್ಟು ಮಾಡಿದರೆ ಸಾಕಾ? ಇಲ್ಲ, ನಿಮ್ಮ ಮನಸ್ಸು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಇನ್ನೂ ತುಂಬ ಕೆಲಸಗಳು ನೀವು ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಅಂತ ಹೇಳಿದ್ರೆ, ಶಿಸ್ತುಬದ್ಧ ಒಂದು ಜೀವನ ಕ್ರಮವನ್ನು ಅಳವಡಿಸ್ಕೊಳ್ಬೇಕು. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ಇದೆಲ್ಲ ಒಂದು ಕಟ್ಟುನಿಟ್ಟಾಗಿ ಹೋಗ್ತಾ ಹೋದಾಗ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಕೊಳ್ಬೋದು. ಮತ್ತು ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದಿರಲ್ಲ, ಮನಸ್ಸಿಗೆ ಬೇಕಾದ ಚೈತನ್ಯ ಸಿಕ್ಕಿದಾಗ ಆಟೋಮೆಟಿಕ್ ಆಗಿ ಕೆಲಸ ಮಾಡಲಿಕ್ಕೂ ಕೂಡ ಹುಮ್ಮಸ್ ಬರುತ್ತೆ.
1: ಹೌದು, ವಾವ್, ಸೂಪರ್ ಆಗಿತ್ತು. ನಾವು ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಬೇಕು ನಾವು ಯಾವ ಥರದ ಒಳ್ಳೆ ಕೆಲಸ ಮಾಡಬೇಕಂತ. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ನಮಗೆ ತುಂಬ ಒಳ್ಳೇದಾಗುತ್ತೆ ನಮ್ಮ ಆರೋಗ್ಯಕ್ಕೆ. ವಾವ್, ಚೆನ್ನಾಗಿತ್ತು ಇನ್ಫಾರ್ಮೇಷನ್. ಓಕೆ, ಈಗ ಟೀನೇಜ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ, ಅದರಲ್ಲೂ ಮಾನಸಿಕವಾಗಿ ತುಂಬಾ ಬದಲಾವಣೆಗಳಾಗುತ್ತೆ ಅಂತ ಕೇಳಿದ್ದೀನಿ. ಯಾವ ರೀತಿಯ ಬದಲಾವಣೆಗಳಾಗುತ್ತೆ?
2: ಸರಿ, ಮಾನಸಿಕ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಟೀನೇಜ್ ಅಲ್ಲಿ ಯಾವುದೆಲ್ಲ ಬದಲಾವಣೆಗಳು ಆಗ್ತವೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ದೈಹಿಕವಾಗಿ ನೀವು ನೋಡಿರ್ಬೋದು ಹಾರ್ಮೋನ್ ಚೇಂಜಸ್ಗಳು ಆಗತ್ತೆ. ಹಾರ್ಮೋನ್ ಚೇಂಜಸ್ಗಳು ಮಾತ್ರವಾ ಅಂತ ಕೇಳಿದ್ರೆ ಇಲ್ಲ, ದೈಹಿಕವಾಗಿ ನಿಮ್ಮ ದೇಹದ ಆಕಾರಗಳು ಚೇಂಜ್ ಆಗ್ಲಿಕ್ಕೆ ಶುರುವಾಗ್ತದೆ. ನೀವು ಸಣ್ಣ ಮಗು ಇದ್ದವರು ದೊಡ್ಡವರಾಗ್ತಾ ಇರ್ತೀರಿ ಆ ಟೈಮಲ್ಲಿ. ಸೊ ಇದು ಫಿಸಿಕಲ್ ಆಗಿ ನೀವು ಆಗುವ ಬದಲಾವಣೆಗಳು. ಅದೇ ಮಾನಸಿಕ ಬದಲಾವಣೆ ಅದಕ್ಕಿಂತ ನಂತರ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾರ್ಮೋನ್ ವ್ಯತ್ಯಾಸ ಆದಾಗ ವ್ಯಕ್ತಿಯ ಆಲೋಚನೆ ಕ್ರಮಗಳು ಚೇಂಜ್ ಆಗ್ತಾ ಹೋಗ್ತದೆ. ಈ ಹಾರ್ಮೋನ್ನೇ ಮಾನಸಿಕ ಆರೋಗ್ಯಕ್ಕೂ ಮುಖ್ಯವಾದ ವಿಚಾರ. ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿಂದಾಗಿ ಎಷ್ಟೆಷ್ಟೋ ಮಾನಸಿಕ ರೋಗಗಳು ಬಂದದ್ದು ನಾವು ನೋಡಬಹುದು. ಹಾಗಾಗಿ ದೈಹಿಕ ಆರೋಗ್ಯ ಹೇಗೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ, ಯಾಕೆ ಈ ಮಾನಸಿಕ ಬದಲಾವಣೆ ನಿಮಗೆ ತುಂಬ ಮುಖ್ಯವಾಗಿರ್ತದೆ ಅನ್ನೋದನ್ನು ಇದರಲ್ಲಿ ನಾವು ಕಂಡುಕೊಳ್ಬಹುದು. ಮಾನಸಿಕ ಬದಲಾವಣೆ ಅಂತ ಹೇಳಿದ್ರೆ ಈ 16 ವಯಸ್ಸಿನಲ್ಲಿ ಮಕ್ಕಳಿಗೆ ಬೇಗ ಕಿರಿಕಿರಿ ಆಗತ್ತೆ ಅಂತೆ. ಅಪ್ಪ ಅಮ್ಮ ಏನು ಹೇಳಿದ್ರು ಕೂಡ ಸೆಟ್ ಮಾಡ್ಕೊಳ್ಳೋದು, ಜಗಳ ಕಾಯೋದು, ಮತ್ತೆ ಒಂದು ಆತ್ಮವಿಶ್ವಾಸ ಇಲ್ಲದೆ ಇರೋದು, ನಾನು ನಿರ್ಧಾರ ಯಾವ ರೀತಿ ತಗೊಳ್ಬೇಕು ಅನ್ನುವ ಗೊಂದಲಗಳು ಮನುಷ್ಯನಿಗೂ ಕಾಣ್ತದೆ. ಅಂದ್ರೆ ಈ ಸಣ್ಣ ಮಕ್ಕಳಿಂದ ದೊಡ್ಡವರಾಗಬೇಕಿದ್ರೆ ಅದು ಇನ್ ಬಿಟ್ವೀನ್ ಸ್ಟೇಜ್ ಆದ ಕಾರಣ, ಆಚೆ ದೊಡ್ಡವರು ಅಲ್ಲ ಈಚೆ ಸಣ್ಣವರು ಅಲ್ಲ, ಮಧ್ಯದಲ್ಲಿ ಇರುವ ಕಾರಣ ನಿಮಗೆ ಅಂತಹ ಗೊಂದಲಗಳು ಆಗುವ ಕಾರಣಗಳು ಇರುತ್ತವೆ. ಸೊ ಈ ಕಾರಣಗಳಿಂದಾಗಿ ನೀವು ತುಂಬ ಕಿರಿಕಿರಿ ಅನುಭವಿಸ್ತಾ ಇರ್ತೀರಿ. ಸೊ ಈ ಬದಲಾವಣೆಗಳನ್ನು ಪೋಷಕರು ಅರ್ಥ ಮಾಡಿಕೊಂಡಾಗ, ಪೋಷಕರು ನಿಮ್ಮ ಜೊತೆಗೆ ಸ್ನೇಹಿತರಾಗಿ ವರ್ತಿಸಿದರೆ ಆಟೋಮೆಟಿಕ್ ಆಗಿ ಈ ಬದಲಾವಣೆಗೆ ಸಮಾಧಾನವನ್ನು ಮಕ್ಕಳು ಹಾಗೆ ಪೋಷಕರು ತಂದುಕೊಡ್ಬಹುದು. ಪ್ರತಿಯೊಂದು ಬದಲಾವಣೆಯನ್ನು ಕೂಡ ಸೂಕ್ಷ್ಮವಾಗಿ ಪೋಷಕರು ಗಮನಿಸಬೇಕು. ಇಲ್ಲಿ ಮಾತ್ರ ಅಲ್ಲ, ಈ ಬದಲಾವಣೆ ಈ ಮಗುವಿನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಮನೆಯಲ್ಲಿ ಮಗುವಿನ ಬೆಳವಣಿಗೆ ಬೇಕಾದ ಪರಿಸರವನ್ನು ಕಲ್ಪಿಸಿಕೊಟ್ರೆ ತನ್ನಿಂತಾನೇ ಮಗುವಿನ ಡೆವಲಪ್ಮೆಂಟ್ ಕೂಡ ಆಗತ್ತೆ. ಸೊ ಬದಲಾವಣೆ ಆಯಿತು ಅಂತ ಹೇಳಿ ಬದಲಾವಣೆಗೆ ನೀವು ಸಣ್ಣಾಗಿರುವಾಗ ಹೇಗೆ ಪರಿಸರವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನೇ ಮಾಡಿದರೆ ಸಾಲೋದಿಲ್ಲ, ಬದಲಾಗಿ ಹೊಸತನ್ನು ನಾವು ಕಲ್ಪಿಸಿಕೊಡ್ಬೇಕಾಗತ್ತೆ.
1: ಹೌದು, ವಾವ್, ಚೆನ್ನಾಗಿತ್ತು. ಈಗ ಪೇರೆಂಟ್ಸ್ ಎಲ್ಲ ಅದ್ರ ಬಗ್ಗೆ ತುಂಬ ಅವರು ಕೇಳಬೇಕಾಗತ್ತೆ, ಮಕ್ಕಳ ಹತ್ರ ಫ್ರೆಂಡ್ಲಿ ಆಗಿರಬೇಕಾಗತ್ತೆ, ಹಾಗೆ ಮಕ್ಕಳು ಕೂಡ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಳ್ಬೇಕಾಗತ್ತೆ.
2: ಹೌದು,
1: ಈಗ ಈ ಕ್ವಶನ್ ನಾನು ಕೇಳಬೇಕಂತ ಇದ್ದೆ. ಸೊ ನಮ್ಮ ಮನಸ್ಸಲ್ಲಿ ಕೆಲವೊಂದು ಫೀಲಿಂಗ್ಸ್ ಇರುತ್ತೆ, ಹಾಗೆ ತುಂಬ ಅವಮಾನ ಆಗಿರುತ್ತೆ. ಈಗ ಆ ಫೀಲಿಂದ ನಾವು ನಾರ್ಮಲ್ಗೆ ಬರಬೇಕು. ಹೇಗೆ ನಮ್ಮ ಮನಸ್ಸನ್ನ ಇಮೋಷನಲ್ ಇಂದ ನಾರ್ಮಲ್ಗೆ ಕನ್ವರ್ಟ್ ಮಾಡೋದು?
2: ಸರಿ, ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಈ ತರ ಫೀಲಿಂಗ್ ಆದಾಗ ಒಂದು ಕ್ಷಣ ನಿಂತು ನೀವು ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡ್ತೀರಿ ಅಂದರೆ ಈ ಸಂದರ್ಭಗಳಿರ್ಬೋದು, ಈ ಘಟನೆ ಆಗಿರೋದು ಇರ್ಬೋದು, ಎಲ್ಲ ಕೂಡ ಒಂದು ತಾತ್ಕಾಲಿಕ ಅಂತ. ತಾತ್ಕಾಲಿಕ ಅಂದರೆ ಗೊತ್ತಲ್ಲ, ಕಂಟಿನ್ಯೂಟಿ ಇಲ್ಲ, ಅದಕ್ಕೆ ಒಂದು ಗಳಿಗೆಗೆ ಆಗಿರುವಂಥದ್ದು. ಇದು ಯಾಕಾಯಿತು, ಇದು ಏನಕ್ಕಾಯಿತು ಅಂತ ಒಂದು ಸತಿ ಆತ್ಮಾವಲೋಕನ ಮಾಡಿಕೊಳ್ಬೋದು. ಆತ್ಮಾವಲೋಕನ ಮಾಡಿಕೊಂಡ್ರೆ ಸಾಕ? ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಬೇಕು. ಏನು ಬೇಕು? ಸಮಾಧಾನ ಬೇಕು. ಸಮಾಧಾನ ಹೆಂಗೆ ಮಾಡ್ಕೊಳ್ತೀರಿ? ಈ ವಿಷಯವನ್ನು ನಿಮಗೆ ತುಂಬ ಹತ್ರ ಆದವ್ರ ಹತ್ರ ಒಂದು ಸತಿ ಡಿಸ್ಕಸ್ ಮಾಡ್ತೀರಿ. ಅದು ನಿಮ್ಮ ಹೆತ್ತವರೇ ಇರ್ಬೋದು, ಅಥವಾ ನಿಮ್ಮ ಗೆಳೆಯರೂ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರಾದ ಟೀಚರ್ಸು ಇರ್ಬೋದು. ಯಾರ ಹತ್ರ ಆದರೂ ಈ ಥರ ಹೇಳಿಕೊಂಡು ಇದಕ್ಕೆ ಸಮಾಧಾನವನ್ನು ಕಂಡುಕೊಳ್ಬೋದು. ಬೇಡ, ಇನ್ನೂ ಹೆಚ್ಚಿಗೆ ಏನು ಮಾಡ್ಬೋದು, ನಾವೇ ಸಾಲ್ವ್ ಮಾಡ್ಕೊಳ್ಳುವಂಥದ್ದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದರೆ, ಫಸ್ಟ್ ನಾನು ಹೇಳೋದು ಒಂದು ಸತಿ ನಿಧಾನಿಸಿ ಕೂತ್ಕೊಳ್ಳಿ, ಡೀಪ್ ಬ್ರೀತ್ ತಗೊಳ್ಳಿ, ರಿಲ್ಯಾಕ್ಸ್ ಆಗಿ. ರಿಲ್ಯಾಕ್ಸ್ ಆದ್ರಿ ಆದಮೇಲೆ ಒಂದು 10 ನಿಮಿಷದ ಪರಿಸರ ನಡಿಕೆ ಅಂತ ಮಾಡ್ಬೋದು. ಅಂದರೆ ನಿಮ್ಮ ಗಾರ್ಡನ್ ಇರ್ಬೋದು ಅಥವಾ ನಿಮ್ಮ ಹತ್ರವೇ ಯಾವುದಾದ್ರೂ ಒಂದು ಉದ್ಯಾನವನ ಇರ್ಬೋದು, ಅದರಲ್ಲಿ ಒಂದು 10 ನಿಮಿಷ ವಾಕ್ ಮಾಡಿ, ನೇಚರ್ ವಾಕ್. ನೇಚರ್ ವಾಕಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಮನುಷ್ಯನ ಮನಸ್ಸಿಗೆ ಬೇಕಾದ ಆಕ್ಸಿಜನ್ ಸಪ್ಲೈ ಆಗ್ತದೆ. ಆಕ್ಸಿಜನ್ ತುಂಬಾ ಸಪ್ಲೈ ಆದ ಕೂಡಲೇ ಏನಾಗ್ತದೆ, ಮನುಷ್ಯನ ಮನಸ್ಸು ಉಲ್ಲಾಸ ಹೊಂದ್ತದೆ. ಇದರಿಂದಾಗಿ ಏನಾಗ್ತದೆ, ಈಗ ಆದ ಶೇಮ್ಗಳಿರ್ಬೋದು, ಇನ್ನೊಂದು ನೋವುಗಳಿರ್ಬೋದು, ಅಂಥ ನೋವುಗಳಿಂದೆಲ್ಲ ಹೊರಗೆ ಬರಲಿಕ್ಕೆ ನಿಮಗೆ ನಿಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಅದಕ್ಕೆ ಬೇಕಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ರೆಡಿ ಆಗುತ್ತೆ. ಸೊ ಈ ಥರ ಕೂಡ ಮಾಡ್ಬೋದು. ಇನ್ನೂ ಹೆಚ್ಚಿಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ನೀವು ನಿಮಗೆ ಇಷ್ಟವಾದ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ. ಪುಸ್ತಕ ಓದಲಿಕ್ಕೆ ಇಷ್ಟವ, ಅದನ್ನು ಮಾಡಿ. ಅಥವಾ ಹರಟೆ ಹೊಡೆಯಲಿಕ್ಕೆ ಇಷ್ಟವ, ಅದನ್ನು ಮಾಡಿ. ಇಲ್ಲ ಬೇರೆ ಏನಾದರೂ ಆಕ್ಟಿವಿಟೀಸ್, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಆ ಥರ ಎಲ್ಲ ಇದ್ದರೆ ಅದನ್ನು ಮಾಡಿ. ಹವ್ಯಾಸ ಕೂಡ ಒಂದು ಉತ್ತಮವಾದ ಸೊಲ್ಯೂಷನನ್ನು ಕೊಡುವಂಥ ಮಾಧ್ಯಮ.
1: ಹೌದು, ವಾ. ನಾನು ನನಗೆ ಏನಾದರೂ ಬೇಜಾರಾಗಿದ್ದಾಗ ನಾನು ಒಬ್ಳೆ ಕೂತ್ಕೊಳ್ತೀನಿ, ಅಥವಾ ಸಾಂಗ್ ಕೇಳೋದು, ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡೋದು, ಈ ಥರ ಎಲ್ಲ ಮಾಡ್ತಿರ್ತೀನಿ. ಆವಾಗ ನಮಗೆ ಅದು ಮರ್ತೋಗ್ಬಿಡುತ್ತೆ, ನಮಗೆ ಬೇಜಾರಾಗಿರೋದಂಥದ್ದು. ಸೊ ವಾವ್, ಚೆನ್ನಾಗಿತ್ತು. ಈಗ ನಾನು ಕೆಲವೊಂದು ನ್ಯೂಸಲ್ಲಿ ನೋಡಿದ್ದೀನಿ, ಸಣ್ಣ ವಯಸ್ಸಲ್ಲಿ ಮಕ್ಕಳಲ್ಲಿ ಡಿಪ್ರೆಷನ್, ಮನೆಯಲ್ಲಿ ಪೇರೆಂಟ್ಸ್ ಬೈದರೆ ಮನೆ ಬಿಟ್ಟೋಗುವಂಥದ್ದು, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳುವಂಥದ್ದು, ಇಂಥ ಕೇಸಸ್ ತುಂಬ ನೋಡಿದ್ದೀನಿ. ಇದಕ್ಕೆ ಕಾರಣ ಏನು? ಮಕ್ಕಳಲ್ಲಿ ಈ ರೀತಿಯ ಯೋಚನೆ ಬರಬಾರ್ದು ಅಂದರೆ ಏನು ಮಾಡಬೇಕು?
2: ಸರಿ, ನಿಮ್ಮ ಪ್ರಶ್ನೆ ತುಂಬ ಉತ್ತಮವಾದ ಪ್ರಶ್ನೆ. ಯಾಕೆಂದರೆ ಈಗ ಸದ್ಯದ ಜನ ಇದೇ ನಿರೀಕ್ಷೆಯಲ್ಲಿ ಇರ್ತಾರೆ. ಅವರಿಗೆಲ್ಲ ರೆಡಿಮೇಡ್ ಸೊಲ್ಯೂಷನ್ ಬೇಕು. ರೆಡಿಮೇಡ್ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಹೇಳಿದರೆ ಇಂಥ ಕೆಟ್ಟ ನಿರ್ಧಾರಗಳನ್ನು ಕೈಗೊಳ್ತಾ ಇರ್ತಾರೆ. ರೆಡಿಮೇಡ್ ಸೊಲ್ಯೂಷನ್ ಯಾವಾಗ ಬೇಕು ಅಂದರೆ ಝಟ್ಪಟ್, ನಾನು ಈಗ ಕೆಲಸ ಮಾಡಿದರೆ ಈಗಲೇ ರಿಸಲ್ಟ್, ಈಗ ಏನು ಮಾಡ್ತೇನೆ ಅದಕ್ಕೆಲ್ಲ ರಿಸಲ್ಟ್ ಒಂದೇ ಸತಿಗೆ ಸಿಕ್ಬಿಡ್ಲಿಯಪ್ಪ ಅಂತ ಹೇಳೋದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಮೆಂಟಾಲಿಟಿ ಮನುಷ್ಯನನ್ನು ಒತ್ತಡಕ್ಕೆ ದೂಡ್ತಾ ಹೋಗ್ತಾ ಇದೆ. ನನಗೆ ಆದಷ್ಟು ಬೇಗ ಸಿಕ್ಕಲಿ ರಿಸಲ್ಟ್ ಅನ್ನೋದು ಅದೊಂಥರ ಪ್ರೆಷರ್. ಆ ಪ್ರೆಷರಿಂದಾಗಿ ಏನಾಗುತ್ತೆ, ತನ್ನಿಂದ ತಾನೇ ಅದು ಮತ್ತು ಸ್ಟ್ರೆಸ್ಗಳಿಗೆ ಲೀಡ್ ಮಾಡ್ತಾ ಹೋಗುತ್ತೆ. ಇದು ಕಂಟಿನ್ಯೂಸ್ ಆದಾಗ, ಈಗ ಮಕ್ಕಳಲ್ಲಿ ಇರ್ಬೋದು, ಮಕ್ಕಳಲ್ಲಿ ಯಾವ ಥರದ್ದೆಲ್ಲ ಸ್ಟ್ರೆಸ್ ಬರುತ್ತೆ ಹೇಳಿ?
1: ಹೌದು, ಮಕ್ಕಳಲ್ಲಿ ತುಂಬ ಬರುತ್ತೆ. ಪೇರೆಂಟ್ಸ್ ಎಕ್ಸಾಮಿಗೆ ಓದಬೇಕು, ಹಾಗೆ ಒಮ್ಮೊಮ್ಮೆ ಮಕ್ಕಳಿಗೆಲ್ಲ ಅದು ಕೂಡ ಇಷ್ಟ ಇರೋಲ್ಲ ಅಲ್ಲ.
2: ಸರಿ, ಈಗಿನ ಆಧುನಿಕ ಯುಗಕ್ಕೆ ಹೇಗೆ ಬೇಕು ಅಂತ ಹೇಳಿದ್ರೆ, ಮಕ್ಕಳು ತುಂಬ ಅಚೀವ್ ಮಾಡಬೇಕು ಒಂದೇ ಸತಿ. ಅದು ಯಾವ ಥರ ಆಗತ್ತೆ, ಅದು ಒಂದು ಗೋಣಿ ಚೀಲದಲ್ಲಿ ಎಷ್ಟು ತುಂಬಿಸ್ಲಿಕ್ಕೆ ಆಗ್ತದೆ ಅಷ್ಟೆಲ್ಲ ತುಂಬಿಸಿ ಮತ್ತು ಇನ್ನೂ ತೃಪ್ತಿರಿ ಅಂದಾಗ ಹೊರಗಡೆ ಬಂದ್ಬಿಡುತ್ತೆ. ಅದೇ ಥರ ಮಕ್ಕಳಿಗೂ ಆಗ್ತಾ ಇದೆ ಈಗ. ಅದರ ಬದಲು ಏನು ಮಾಡ್ಬೋದು ಅಂತ ಹೇಳಿದರೆ, ಇದೆಲ್ಲ ಏನು ಅಂದರೆ ಶೈಕ್ಷಣಿಕ ಹೊರೆ ಇರ್ಬೋದು, ಮತ್ತು ಪೋಷಕರ ಅತಿಯಾದ ಎಕ್ಸ್ಪೆಕ್ಟೇಷನ್ ಮಕ್ಕಳ ಮೇಲೆ ಇಟ್ಕೊಂಡಿರೋದಿರ್ಬೋದು, ಇದೆಲ್ಲ ಏನು ಮಕ್ಕಳನ್ನು ಡಿಪ್ರೆಷನ್ ಕಡೆಗೆ ದೂಡ್ತಾ ಹೋಗುತ್ತೆ. ಇದು ಮಾತ್ರವಾ? ಇಲ್ಲ, ಮುಖ್ಯವಾಗಿ ನೀವು ಈಗ ಮಾತಾಡ್ತಾ ಇರೋದು ಹದಿಹರೆಯದವರ ವಿಷಯದ ಬಗ್ಗೆ. ಹದಿಹರೆಯದಲ್ಲಿ ಆಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಒಂದು ಕಾರಣ ಕೂಡ ಇರ್ತದೆ. ಎಷ್ಟು ಮಾತಾಡಿದ್ರು, ಎಷ್ಟು ನಡ್ಕೊಂಡ್ರು ಕೂಡ ಮಕ್ಕಳು ನಾರ್ಮಲ್ ಆಗ್ತಾ ಇಲ್ಲ, ಏನು ಕಾರಣ ಅಂತ ಬಂದಾಗ ಆ ಕಾರಣ ಬೇರೆ ಏನೂ ಅಲ್ಲ, ಅವರಲ್ಲಿರುವ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದು ಕೂಡ ಇನ್ನೊಂದು ಕಾರಣ ಇರ್ತದೆ ಡಿಪ್ರೆಷನ್ಗೆ ಹೋಗ್ಲಿಕ್ಕೆ. ಮತ್ತೆ ಏನು ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಸೋತು ಗೊತ್ತಿರೋದಿಲ್ಲ. ಇವಾಗಿನ ಮಕ್ಕಳು ಗೆದ್ದೇ ಗೊತ್ತಿರತ್ತೆ, ಒಂದು ಸಣ್ಣ ಸೋಲು ಕೂಡ ಅವರನ್ನ ಏನ್ ಮಾಡ್ತದೆ, ಮತ್ತು ಡಿಪ್ರೆಷನ್ಗೆ ತಗೊಂಡು ಹೋಗುತ್ತೆ. ಡಿಪ್ರೆಷನ್ ಮಾತ್ರ ಅಲ್ಲ, ನನ್ನ ಜೀವನವನ್ನ ಇಲ್ಲೇ ಕೊನೆಗೊಳಿಸ್ತೇನೆ ಅನ್ನುವ ಭಾವನೆಗೆ ತನ್ನ ನಿಲ್ಲಿಸುವಷ್ಟು ದೊಡ್ಡ ಮಟ್ಟದ ಹೆಜ್ಜೆ ತಕ್ಕೊಳ್ಳುವಷ್ಟು ದೂಡಿ ಬಿಡ್ತದೆ ಮಕ್ಕಳನ್ನ. ಅದಕ್ಕೋಸ್ಕರ ಡಿಪ್ರೆಷನ್ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಬೇಜಾರಲ್ಲಿ ಇದ್ದಾಗ ನಾವು ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಬೇಕಾದ ಸೊಲ್ಯೂಷನ್ ಅನ್ನು ಕೊಟ್ಟಾಗ ತನ್ನಂತಾನೆ ಈ ಆತ್ಮಹತ್ಯೆ ಇರಬಹುದು ಅಥವಾ ಇನ್ನೂ ಎಕ್ಸ್ಟ್ರೀಮ್ ಸ್ಟೆಪ್ಗಳು ಹೋಗುವುದೆಲ್ಲ ತಡ್ಕೊಳ್ಬಹುದು.
1: ಹೌದು, ಈಗ
2: ಮಾತ್ರ ಅಲ್ಲ, ನಾನು ಒಂದು ಪೋಷಕರಿಗೆ ಒಂದು ಕಿವಿ ಮಾತೆ ಹೇಳ್ತೇನೆ, ಮಕ್ಕಳು ಪಾಠ ಓದಿದ್ರೆ ಮಾತ್ರ ಹುಷಾರಿನ ಮಕ್ಕಳಲ್ಲ, ಅವರು ಬೇರೆ ಫೀಲ್ಡಲ್ಲಿ ಕೂಡ ಹುಷಾರಿರ್ತಾರೆ. ಅದನ್ನು ಐಡೆಂಟಿಫೈ ಮಾಡಿ ಮಕ್ಕಳು ಅದರಲ್ಲೇ ಕೆರಿಯರ್ ತಗೊಂಡು ಹೋಗುವ ಹಾಗೆ ಉತ್ತೇಜನ ಮಾಡಿದರೆ ಇಂಥ ಡಿಪ್ರೆಷನ್ಗೆ ಹೋಗೋದು, ಮಕ್ಕಳನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ತಲುಪದೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ಬೋದು.
1: ಹೌದು, ನೀವು ಹೇಳಿದಾಗೆ ಈಗ ಸೋಲು ಗೆಲುವಿನ ಮಧ್ಯೆ ಈಗ ಜಾಸ್ತಿ ಮಕ್ಕಳಿಗೆ ಗೆದ್ದೇ ಅಭ್ಯಾಸ ಇರೋದು, ಸೋತಾಗ ತುಂಬ ಬೇಜಾರಾಗುತ್ತೆ, ಹಾಗೆ ನನಗೂ ಕೂಡ ಹಾಗೆ ಬೇಜಾರಾಗುತ್ತೆ ಸೋತಾಗ. ಹಾಗೆ ಪೇರೆಂಟ್ಸ್ ಕೂಡ ಬೇರೆ ಫೀಲ್ಡಲ್ಲಿ ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಆಗಿ ಮಾಡಬೇಕು. ಸೊ ನೀವು ಹೇಳಿದ್ದು ಕರೆಕ್ಟ್, ಗುಡ್ ಇನ್ಫಾರ್ಮೇಷನ್, ನನಗಂತೂ ತುಂಬ ಇಷ್ಟ ಆಯಿತು. ಈಗ ಲಾಸ್ಟ್ ಪಾಯಿಂಟಿಗೆ ಬರೋಣ. ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಥಿಂಕಿಂಗ್ ಹಾಗೆ ನೆಗೆಟಿವ್ ಥಿಂಕಿಂಗ್ ಎರಡೂ ಇರುತ್ತೆ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಯಾವ ರೀತಿ ಪ್ಲಸ್ ಆಗುತ್ತೆ, ಹಾಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ?
2: ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಮನುಷ್ಯನ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ, ನಿರ್ಧಾರ ತಗೊಳ್ಳುವ ಮನಸ್ಥಿತಿ ಕೂಡ ಅವರಲ್ಲಿ ಹೆಚ್ಚಿಗೆ ಆಗುತ್ತೆ. ಮಾತ್ರ ಅಲ್ಲ, ನನ್ನಿಂದ ಏನಾದರೂ ಸಾಧ್ಯ ಇಲ್ಲದ ಕೆಲಸಗಳು ಇದ್ರೆ ನಾನು ಸಾಧಿಸಬಲ್ಲೆ ಎನ್ನುವ ಛಲ ಕೂಡ ಅವರಲ್ಲಿ ಬೆಳೀತಾ ಹೋಗುತ್ತೆ. ಮುಖ್ಯವಾಗಿ ಉದಾಹರಣೆಗೆ ಕೊಡಬೇಕಿದ್ರೆ ಕೆಲವೊಂದು ರೋಗಗಳಿರ್ಬೋದು, ರೋಗ ಲಕ್ಷಣಗಳಿರ್ಬೋದು, ಇನ್ನೇನೋ ಕ್ಯೂರೇ ಆಗೋದಿಲ್ಲ ಅನ್ನುವ ತುಂಬ ದೊಡ್ಡ ರೋಗ ಲಕ್ಷಣಗಳು ಇರ್ಬೋದು. ಆ ರೋಗ ಲಕ್ಷಣದಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ನಮ್ಮಲ್ಲಿರೋ ಪಾಸಿಟಿವ್ ಥಿಂಕಿಂಗ್ ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತದೆ. ಅದೇ ಆ ಸಂದರ್ಭದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಇದರ ಪರಿಣಾಮ ಬೀರ್ತಾ ಹೋಗ್ತದೆ. ನಮ್ಮ ಬಿ ಪಿ ಇರ್ಬೋದು, ಬೇರೆ ಯೋಚನೆ ಮಾಡುವ ಶಕ್ತಿ ಇರ್ಬೋದು, ಇದೆಲ್ಲ ಕುಂಠಿತ ಆಗ್ತಾ ಹೋಗ್ತವೆ. ನಾವು ಆತ್ಮವಿಶ್ವಾಸ ಕುಂದತಾ ಹೋಗ್ತೇವೆ ಹೊರತು ಇಂಪ್ರೂವ್ ಆಗೋದು ಕಾಣೋದಿಲ್ಲ ಅಲ್ಲಿ. ಮಾತ್ರ ಅಲ್ಲ, ಇದರಿಂದಾಗಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಮಕ್ಕಳು ಡಿಪ್ರೆಷನಿಗೆ ಹೋಗ್ಬೋದು. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಹಾಗೆ ಡಿಪ್ರೆಷನಿಗೆ ಹೋಗ್ತಾರೆ. ನೆಗೆಟಿವ್ ಆಗಿ ಜಾಸ್ತಿ ಯೋಚನೆ ಮಾಡಿದಾಗ ಆಗಬೇಕಿದ್ದ ಕೆಲಸಗಳು ಕೂಡ ಅರ್ಧದಲ್ಲೇ ನಿಂತು ಹೋಗ್ಬೋದು. ಅದು ಮುಂದುವರಿಬೇಕು ಅಂತ ಹೇಳಿದರೆ ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಲೇಬೇಕು. ಸಾಧ್ಯ ಇಲ್ಲ ಅನ್ನೋ ವಿಷಯಗಳಿದ್ದಲ್ಲ. ನಾವು ಕೆಲವೊಂದು ಗಾದೆ ಮಾತುಗಳನ್ನು ನೋಡಿರ್ಬೋದು, ಸಾಧ್ಯ ಆದರೆ ಕಬ್ಬಿಣವನ್ನು ನುಂಗಬಹುದಂತೆ. ಹಾಗಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಹೋದಾಗ ಇದೆಲ್ಲ ಸಾಧ್ಯ ಇದೆ.
1: ಹೌದು, ಈಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಮಗೆ ಆರೋಗ್ಯದ ಮೇಲೆ ಚೆನ್ನಾಗಿರೋ ಪರಿಣಾಮ ಬೀರುತ್ತೆ, ಹಾಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗೆ ಬಿ ಪಿ, ಶುಗರ್ ಹಾಗೆಲ್ಲ ತುಂಬ ಬರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಷ್ಟು ನಮಗೇ ಒಳ್ಳೆಯದಾಗಿರುತ್ತೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮನಸ್ಸಿಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ರಿ, ತುಂಬ ಖುಷಿಯಾಯಿತು. ಬಹುಶಃ ಈ ಮಾಹಿತಿಗಳು ಖಂಡಿತ ಯೂಸ್ಫುಲ್ ಆಗ್ಬೋದು. ಮನದ ಮನೆಯೊಳಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು ವೈಷ್ಣವಿ.
0: ಇದುವರೆಗೆ ಮನದ ಮನೆಯೊಳಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಸಂಯೋಜನೆ ಮತ್ತು ನಿರ್ವಹಣೆ ಕುಮಾರೇಶ್ ಕಣಿಯೂರು, ಸಹಕಾರ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
2: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
2: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
3: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
2: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ, ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ, ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ, ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
3: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
2: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
2: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ, ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ, ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
3: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
2: ಧನ್ಯವಾದಗಳು.

ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ರಾಜಕೀಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ, ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹಿಂದೆ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತ್ರ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನ್ 17 ವರ್ಷ ತುಂಬ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋದ್ದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂತ ದೇಶ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇದ್ದೀರಾ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿಕಡಬ. ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ, ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವಾಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
4: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
3: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
5: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ನನ್ನ ಊರು ನನ್ನ ಪರಂಪರೆ, ಅದೇ ನನ್ನ ಗೌರವ, ನನ್ನ ಹೆಮ್ಮೆ, ನನ್ನ ಗುರುತು.
1: ನೀವು ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪೇಕಡಬಾ.
6: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
1: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ. ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅರ್ಪಣಿತ್ತೆ ಅಂಚ ಸಹಾಯಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನಾದ ಏನ್ ಕೇನೂ ಇಲ್ಲ ನಿಖಿಲ್ಲ ಕೇನ್ಲಿ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಊರ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹೆಂಗೆ 17 ವರ್ಷ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋಗ್ತು ಎನ್ನ ಬೇರೆ ಮನೆ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡಲ ಬಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗ್ಲ ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನ.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಎನ್ನ ವೇರಿಮೊಳ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶಾಯೋಧ್ಯ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಏನು ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪೇಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ, ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆ ವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆ ವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡಾ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18ರಿಂದ 30 ವರ್ಷ ವಯಸ್ಸಿನ ಯುವಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ. ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರಿಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನು ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದ್ದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನು ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು, ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ August 21 ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ, ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವ ಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ. ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಯೋಜನೆ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ, ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಅಣ್ಣ ಎಂಕೋ ಜಿಚ್ಚಾ ಇರೇಗ
4: ಎಂಕ ದಾಲ ಬುರ್ಚಿ ಶೇಖರ
3: ದಾನೆ
4: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
3: ಇರೇಗ ದಾದಾಂಗಿ ವೆಂಕಪ್ಪಣ್ಣ
4: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮುನಿದ ಕೃಷಿ ಮಂತ್ನಲ್ಲ ಬುಲೆ ದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಂಡು ಲಾಭ ತೂವರೆಗೆ ತಿಕ್ಕುಜಿ
3: ಸುರು ಸುರುಕು ಕೃಷಿ ಇಟ್ಟು ಇರ್ಲೆಕ್ಕ ನೀ ಎನ್ನಲಾನೆ ಬರ
4: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಇಡ್ಡು
3: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ದಾರ
4: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
3: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
4: ಶೇಖರ ಓಲ್ ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ
5: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97314 0 ಫೋನ್ ನಂಬರ್ ಕೊಡೋರ 97314 0
6: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
7: ಇದ್ರ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
6: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ
8: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM
9: ಮಾತಾಡಿ ನಮಸ್ಕಾರ ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ವರ್ಷದ ಮಿತ್ರದು ತಿರ್ತು ಬೋದು ಬೇರಿಮಲ್ಲು ಕಟ್ಟಾದು ಜತ್ತು ಅಲ್ಪನಿದ್ದೆ ಸ್ವಾಯೋದ್ಯೋಗ ಮಂತ್ರಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇಡ ನಿನಾದ ಏನ ಕೇಳಿಲ್ಲ ನಿಖಿಲ ಕೇಳಿ
10: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
2: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
3: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
2: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
3: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
2: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
3: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
2: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
3: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
2: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
3: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
2: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
3: ನಿಜ, ಇವತ್ತು ತುಂಬಾ ಉಪಯುಕ್ತ.

0: ಮಾಹಿತಿ ನೀಡಿದ್ದೀರಿ. ಕೇಳುಗರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
4: ಮಾತರಿಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
6: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
7: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
6: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
7: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
6: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
7: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ, ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
6: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
7: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
8: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
7: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ ಕೆವೈಸಿ ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗಳು ಒಳಗಾದ್ರೆ ಅವರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
8: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ. ಧನ್ಯವಾದಗಳು.

0: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಎರಡನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಕಳೆದ ಸಂಚಿಕೆಯಲ್ಲಿ ನಾವು ಈ ಯುದ್ಧದ ಪರಿಣಾಮ ಯಾವ ರೀತಿ ಆಗ್ತಿದೆ, ಹಣಕಾಸು ಮಾರುಕಟ್ಟೆ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತದೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ವಿ. ಆ ವಿಷಯವನ್ನ ಮುಂದುವರಿಸುತ್ತಾ, ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಶುರುವಾಗಿದೆ. ಸೊ ಅದರಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಅಥವಾ ಈ ಡಾಲರ್ನ ವಿರುದ್ಧ ರೂಪಾಯಿ ಬೆಲೆ ಕುಸಿತವಾಗ್ತದೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಗೆ ತೊಂದರೆಗಳಾಗ್ತದೆ. ಸೊ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಸರ್? ಭಾರತಕ್ಕೆ ಯಾವ ರೀತಿ ಸಂಬಂಧ ಪಡುತ್ತೆ?
1: ನೋಡಿ, ಭಾರತ ಈ ಯುದ್ಧದಲ್ಲಿ ಅಥವಾ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಆದರೆ ಆರ್ಥಿಕ ದೃಷ್ಟಿಯಿಂದ ಹಲವಾರು ಪರಿಣಾಮಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಭಾರತ ತೈಲವನ್ನ ಆಮದು ಮಾಡುವಂತ ಒಂದು ಬಹಳ ದೊಡ್ಡ ರಾಷ್ಟ್ರ. ಅಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದ್ರೆ ಆ ಭಾರತದ ಆಮದು ವೆಚ್ಚ ಜಾಸ್ತಿ ಆಗ್ತದೆ. ಇದರಿಂದ ಸರ್ಕಾರ, ಕೈಗಾರಿಕೆಗಳು, ಸಾಮಾನ್ಯ ಗ್ರಾಹಕರ ಮೇಲೂ ಒತ್ತಡ ಉಂಟಾಗ್ತದೆ. ಇದು ಒಂದು ಅಂಶ ಆಯ್ತು. ಎರಡನೇದಾಗಿ ರೂಪಾಯಿಯ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಹೆಚ್ಚು ಪೆಟ್ರೋಲ್, ಆಯಿಲ್ ಅನ್ನು ಆಮದು ಮಾಡಬೇಕಾದ್ರೆ ಹೆಚ್ಚು ಬೆಲೆ ಕೊಡಬೇಕಲ್ಲ, ಬೆಲೆ ಕೊಡುವಂತದ್ದು ಡಾಲರ್ನಲ್ಲಿ. ಸೊ ಡಾಲರ್ ಮತ್ತು ರೂಪಾಯಿಯ ನಡುವಿನ ವಿನಿಮಯ ದರ ನೋಡುವಾಗ ಡಾಲರಿನ ಬೆಲೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಡಾಲರಿನ ಬೇಡಿಕೆ, ರೂಪಾಯಿಯ ಬೆಲೆ ಕಡಿಮೆ ಆಗ್ತದೆ. ಸೊ ರೂಪಾಯಿಯ ಮೇಲೆ ಒತ್ತಡ ಬರುತ್ತೆ. ಮೂರನೇದಾಗಿ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆಗಳಿವೆ. ಇಂಧನ ದುಬಾರಿ ಆದ್ರೆ ಸಾರಿಗೆ ಇರಬಹುದು, ಕೃಷಿ ಉತ್ಪಾದನೆ ಇರಬಹುದು, ಸೇವಾ ಕ್ಷೇತ್ರಗಳ ವೆಚ್ಚಗಳು ಸಹಜವಾಗಿ ಜಾಸ್ತಿಯಾಗಿ ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ. ಇದರಿಂದ ಸಾಮಾನ್ಯ ಮನುಷ್ಯರಿಗೆ ಹಣದುಬ್ಬರದ ಬಿಸಿ ತಟ್ಟುತ್ತದೆ. ನಾಲ್ಕನೇದಾಗಿ, ಈವಾಗಲೇ ಹೇಳಿದ್ದೇನೆ, ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಗಳ ಮೇಲೆ ತಾತ್ಕಾಲಿಕ ಹಿಂಜರಿತವನ್ನು ನಾವು ಕಾಣಬಹುದು. ಆದರೆ ಮತ್ತೊಂದು ಮಹತ್ವದ ವಿಷಯ ಇದೆ. ಕೆಲವೊಂದು ವರ್ಷಗಳಲ್ಲಿ ಭಾರತ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಿದೆ. ನಿಮಗೆ ಗೊತ್ತಿದೆ, ಒಂದಷ್ಟು ಇವಿ ಕಾರುಗಳು ಬಂದಿದೆ. ಸಹಜವಾಗಿ ಕ್ರೂಡ್ ಆಯಿಲ್ಗೆ ಪರ್ಯಾಯ ಇಂಧನಗಳನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ವಿದೇಶಿ ವಿನಿಮಯ ಮೀಸಲು ಹೊಂದಿರುವುದು ನಿಮ್ಗೆ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ರ ಡಾಲರ್ ಸ್ಟಾಕ್ ಜಾಸ್ತಿ ಇದೆ, ವಿದೇಶಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಇದೆ. ಅದರೊಟ್ಟಿಗೆ ನಮ್ಮ ಸರ್ಕಾರ ಬಹಳ ಸಮತೋಲಿತ ಆರ್ಥಿಕ ನೀತಿಯನ್ನು ಅನುಸರಿಸ್ತಾ ಇದೆ. ಇದರಿಂದಾಗಿ ಸಾಮಾನ್ಯ ಆಘಾತಗಳನ್ನು ತಡೆದುಕೊಳ್ಳುವಂತಹ ರಕ್ಷಣಾ ಕವಚ ನಮ್ಮ ಭಾರತಕ್ಕೆ ಇದೆ. ಹೀಗಾಗಿ ಸಂಘರ್ಷದ ಪರಿಣಾಮ ಭಾರತಕ್ಕೂ ತಟಬಹುದು. ಆದ್ರೆ ಇದು ಯುದ್ಧದ ತೀವ್ರತೆ ಎಷ್ಟಿದೆ ಮತ್ತು ಯುದ್ಧ ಎಷ್ಟು ಸಮಯದ ಕಾಲ ನಡೆಯುತ್ತದೆ, ಇದರಿಂದಾಗಿ ತೈಲದ ಬೆಲೆ ಎಷ್ಟು ಜಾಸ್ತಿ ಆಗ್ತದೆ, ಜಾಗತಿಕ ಪರಿಸ್ಥಿತಿ ಹೇಗೆ ಆಗ್ತದೆ, ಇದೆಲ್ಲ ಅಂಶಗಳ ಮೇಲೆ ಭಾರತದ ಮೇಲೆ ಅದರ ಪರಿಣಾಮ ಏನು ಅನ್ನೋದು ನಿಶ್ಚಯ ಆಗುತ್ತೆ. ಹಾಗಾಗಿ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ನಡೆಯಬಹುದು, ಆದರೆ ಅದರ ಆರ್ಥಿಕ ಪರಿಣಾಮ ಭಾರತದ ಪ್ರತಿಯೊಂದು ಮನೆಯ ಬಜೆಟ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀಳುತ್ತದೆ.
0: ಸರ್, ಈಗ ಪೆಟ್ರೋಲ್, ಡೀಸೆಲ್ ಅಥವಾ ಅಡುಗೆ ಅನಿಲ ಎಲ್ಪಿಜಿ ಗ್ಯಾಸ್ ಏನಿದೆ ಅದರದಾಗಿರ್ಬೋದು ಅಥವಾ ಪ್ರತಿದಿನ ನಾವು ಬಳಸುವಂತಹ ದಿನಸಿ ವಸ್ತುಗಳು, ತರಕಾರಿ, ಹಾಲು, ಇದೆಲ್ಲದರ ಮೇಲೆ ಯುದ್ಧದ ನೇರ ಪರಿಣಾಮ ಏನು ಸರ್?
1: ಈ ಒಂದು ಅಂಶವನ್ನು ನಾವು ಗಮನಿಸಬೇಕು. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರಿದ್ರೆ ಭಾರತದ ಮೇಲೆ ಅದರ ಪರಿಣಾಮ ಇದೆ ಅಂತ ಹೇಳಿದ್ದೇನೆ. ಭಾರತ ತನ್ನ ಅಗತ್ಯದ ಸುಮಾರು 85% ಗಿಂತಲೂ ಮಿಗಿಲಾಗಿ ಕಚ್ಚಾ ವಸ್ತುವನ್ನು ಆಮದು ಮಾಡಿಕೊಳ್ಳುತ್ತದೆ. ಅಂದ್ರೆ 85% ನಾವು ಆಮದು ಮಾಡ್ತಾ ಇದ್ದೇವೆ. ಹಾಗಾಗಿ ಸಹಜವಾಗಿ ಭಾರತದ ಮಾರುಕಟ್ಟೆಯ ಮೇಲೆ ಅದು ಪರಿಣಾಮ ಬೀಳ್ತದೆ. ನೋಡಿ, ನಿಮ್ಮ ಪ್ರಶ್ನೆಗೆ, ಮೊದಲ ನೋಟದಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧಕ್ಕೂ ನಮ್ಮ ಊರಿನ ದಿನಸಿ ಅಂಗಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನಿಸಬಹುದು. ಯುದ್ಧ ಅಲ್ಲಿ, ಅಂಗಡಿ ಇಲ್ಲಿ ಅಂತ. ಆದ್ರೆ ಅರ್ಥಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಇವೆರಡಕ್ಕೂ ಬಹಳ ನೇರವಾದ ಸಂಬಂಧ ಇದೆ. ಇಂಧನ ದುಬಾರಿ ಆದ್ರೆ ಯಾಕೆ ದುಬಾರಿ ಆಗ್ತದೆ? ಒಂದು, ಅದರ ಪೂರೈಕೆ ಅಡೆತಡೆ ಉಂಟಾಗಿ ಅಥವಾ ಜನ ಭಯಪಟ್ಟು ಹೆಚ್ಚು ಕೊಂಡುಕೊಂಡು ಅನಗತ್ಯವಾಗಿ ಡಿಮಾಂಡ್ ಅನ್ನು ಅದಕ್ಕೆ ಸೃಷ್ಟಿಸಿ ಬೆಲೆ ಜಾಸ್ತಿ ಆಗ್ಬಹುದು. ಇದರಿಂದ ಏನಾಗುತ್ತೆ? ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ರೈತರಿಂದ ಮಾರುಕಟ್ಟೆಗೆ, ಮಾರುಕಟ್ಟೆಯಿಂದ ಅಂಗಡಿಗಳಿಗೆ ಸಾಗಿಸಲು, ಸರಕು ಸಾಗಿಸಲಿಕ್ಕೆ ಈ ಲಾರಿಗಳು, ಇತರ ವಾಹನಗಳಿಗೆ ಡೀಸೆಲ್ ಬೇಕು. ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ, ಮಾರುಕಟ್ಟೆಯಲ್ಲಿ ಕಟ್ಟಕಡೆಯ ಮನುಷ್ಯ ತಾನು ಕೊಡಬೇಕಾದ ವಸ್ತುಗಳಿಗೆ ಹೆಚ್ಚು ಬೆಲೆಯನ್ನ ಕೊಡಬೇಕಾಗತ್ತೆ. ಎರಡನೇದಾಗಿ ನೀವು ರೈತರಿಗೆ ಏನು ಪರಿಣಾಮ ಅಂತ ಕೇಳಿದ್ರಿ ಕೃಷಿ ಕ್ಷೇತ್ರದ ಮೇಲೆ. ಇವತ್ತು ಕೃಷಿ ಅಂತ ಹೇಳುವಂತದ್ದು ಅಲ್ಲಿ ಕೂಡ ತೈಲದ ಉಪಯೋಗವನ್ನು ನಾವು ಕಾಣ್ತೇವೆ. ಟ್ರ್ಯಾಕ್ಟರ್ಗಳು ಇರಬಹುದು, ನೀರಾವರಿ ಪಂಪ್ಗಳು ಇರಬಹುದು, ಕೃಷಿ ಯಂತ್ರಗಳು ಇರಬಹುದು, ಇದೆಲ್ಲವೂ ಇಂಧನವನ್ನ ಅವಲಂಬಿಸಿದೆ. ಅಷ್ಟು ಮಾತ್ರ ಅಲ್ಲ, ರಸಗೊಬ್ಬರ ಮತ್ತು ಕೃಷಿ ರಾಸಾಯನಿಕಗಳ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಈ ಹೆಚ್ಚುವರಿ ವೆಚ್ಚ ಅಂತಿಮವಾಗಿ ಬೆಳೆಗಳ ಬೆಲೆಯ ಮೇಲೆ ಪರಿಣಾಮ ಬೀರ್ತದೆ. ಹಾಲು ಮೊಸರಿನ ಬಗ್ಗೆ ಏನೋ ಹೇಳಿದ್ರಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಪಶು ಆಹಾರ ಇರಬಹುದು, ಮೇವು ಸಾಗಣೆ ಇರಬಹುದು, ಹಾಲು ಸಂಗ್ರಹಣೆ ಇರಬಹುದು, ಹಾಲು ವಿತರಣೆ ಇರಬಹುದು, ಇದರ ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ. ಸಹಜವಾಗಿ ಗ್ರಾಹಕರು ತಾನು ಕೊಡಬೇಕಾದ ಹಾಲಿನ ಬೆಲೆಗೆ ಜಾಸ್ತಿ ಸಾಗಾಣಿಕೆ ವೆಚ್ಚವನ್ನು ಸೇರಿಸಿ ಕೊಡಬೇಕಾಗತ್ತೆ. ಕಿರಾಣಿ ಅಂಗಡಿ ಬಗ್ಗೆ ಹೇಳಿದ್ರಿ, ಕಿರಾಣಿ ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತದೆ. ಯಾಕಂದ್ರೆ ಉತ್ಪಾದನೆ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ವಿದ್ಯುತ್ ಇರ್ಬೋದು, ಸಾಗಾಣಿಕೆ ವೆಚ್ಚ ಇರ್ಬೋದು, ಇದೆಲ್ಲ ಜಾಸ್ತಿ ಆದಾಗ ಸಹಜವಾಗಿ ಬೆಲೆಗಳು MRP ಏನಾಗುತ್ತೆ ಜಾಸ್ತಿ ಆಗಿಬಿಡ್ತದೆ. ಅಂದ್ರೆ ಯುದ್ಧ ಅಂದ್ರೆ ತೈಲ ಬೆಲೆ ಏರಿಕೆ, ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚ ಏರಿಕೆ, ಅಗತ್ಯ ವಸ್ತುಗಳ ಏರಿಕೆ ಎಂಬ ಆರ್ಥಿಕ ಸರಪಳಿ ಇಲ್ಲಿ ಕೆಲಸ ಮಾಡ್ತದೆ. ಆದ್ರಿಂದ ಮಧ್ಯಪ್ರಾಚ್ಯದಲ್ಲಿ ನಡೆಯುವ ಯುದ್ಧದ ಪರಿಣಾಮ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಹಳ್ಳಿಯ ಕುಟುಂಬದ ಅಡುಗೆ ಮನೆಯ ಬಜೆಟ್ ಮೇಲೆ ಕೂಡ ಪ್ರತಿಫಲಿಸಬಹುದು. ಇದರಿಂದ ಜಾಗತಿಕ ಆರ್ಥಿಕತೆಯ ಪರಸ್ಪರ ಅವಲಂಬನೆಯ ನೈಜ ಚಿತ್ರದ ಅರಿವಾಗುತ್ತೆ ನಮಗೆ.
0: ಸರಿಗ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಂತ್ಲಿ ಎಕ್ಸ್ಪೆನ್ಸಸ್ ಇದರಿಂದ ಯಾವ ರೀತಿ ಹೆಚ್ಚಾಗಬಹುದು ಅಂತ ಸರ್? ಅಥವಾ ಈಗ ಒಂದ್ ವೇಳೆ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ ನಾವು ಮೊದಲಿನ ತರನೇ ಇಟ್ಕೊಳಕ್ ಆಗಲ್ಲ ಅಂದ್ರೆ ನಾವು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ಸರ್?
1: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆಯನ್ನ ಕೇಳಿದ್ದೀರಿ. ಸಾಮಾನ್ಯವಾಗಿ ನೋಡಿ, ಅತ್ತ ಕಡೆ ಶ್ರೀಮಂತ ಇತ್ತ ಕಡೆ ಬಡವ ಇರ್ತಾನಲ್ಲ, ಅವನಿಗೆ ಇದರ ಹಣದುಬ್ಬರದ ಪರಿಣಾಮ ನೇರ ಗೊತ್ತೇ ಆಗೋದಿಲ್ಲ. ಬಡವನು ಹೇಗೂ ಬಡವನಾಗಿದ್ದಾನೆ, ಅವನು ಕಷ್ಟದಲ್ಲಿದ್ದಾನೆ. ಶ್ರೀಮಂತನಿಗೆ ಬೆಲೆ ಜಾಸ್ತಿ ಆದ್ರೆ ಕೊಂಡುಕೊಳ್ಳುವ ಸಾಮರ್ಥ್ಯ ಇದೆ. ಮಧ್ಯಮ ವರ್ಗ ಇದೆ ಅಲ್ಲ, ಇಡೀ ಆರ್ಥಿಕತೆಯ ಚಕ್ರ ನಡೆಯುವಂತದ್ದು ಮಧ್ಯಮ ವರ್ಗ. ಸೊ ಮಧ್ಯಮ ವರ್ಗದ ಮೇಲೆ ಬಹಳ ಒಂದು ಆಘಾತಕಾರಿ ಪರಿಣಾಮ ಬೀಳ್ತದೆ. ಮೊದಲನೇದಾಗಿ ಈವಾಗಲೇ ಹೇಳಿದ ಹಾಗೆ ಇಂಧನ ವೆಚ್ಚ ಜಾಸ್ತಿ ಆದ್ರೆ ತಾನು ಬೈಕಲ್ಲಿ ಹೋಗ್ತಾನೆ ಕೆಲಸಕ್ಕೆ, ಕಾರಲ್ಲಿ ಹೋಗ್ತಾನೆ, ಡೀಸೆಲ್ ವೆಚ್ಚ ಜಾಸ್ತಿ ಆಗುತ್ತೆ. ಸೊ ಕುಟುಂಬದ ಬಜೆಟ್ ಅಲ್ಲಿ ಹೆಚ್ಚುವರಿ ಹಣವನ್ನ ಏನು ಬೇರೆ ಯಾವುದಕ್ಕೂ ತನ್ನ ಏನು ಸಂತೋಷಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದ ಹಣವನ್ನ ದೈನಂದಿನ ನಿತ್ಯ ನೈಮಿತ್ತಿಕ ಅಂತ ಹೇಳಿದಾಗ ಅವನಿಗೆ ಕೆಲಸದ ಸ್ಥಳಕ್ಕೆ ಹೋಗ್ಲಿಕ್ಕೆ ಖರ್ಚು ಮಾಡುವ ವೆಚ್ಚ ಜಾಸ್ತಿ ಆಗುತ್ತೆ, ಬಸ್ ಟಿಕೆಟ್ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಅವನು ಎಲ್ಲೋ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ತನ್ನ ಆಸೆ ಆಕಾಂಕ್ಷೆಗಳನ್ನ ಇನ್ನೂ ಹತ್ತಿಕ್ಕಿಕೊಳ್ಬೇಕಾಗತ್ತೆ. ಇದು ಒಂದು. ಎರಡನೇದಾಗಿ ನೋಡಿ, ಖಾಲಿ ಬೈಕಿನಲ್ಲಿ ಅಥವಾ ಸ್ಕೂಟರ್ನಲ್ಲಿ ಅಥವಾ ಕಾರಲ್ಲಿ ಹೋಗುವಾಗ ವೆಚ್ಚ ಜಾಸ್ತಿ ಆಗೋದು ಮಾತ್ರ ಅಲ್ಲ, ಕಿರಾಣಿ ಅಂಗಡಿಗೆ ಹೋಗಿ ವಸ್ತುಗಳನ್ನ ಕೊಂಡುಕೊಳ್ಳುವಾಗ ಕಳೆದ ತಿಂಗಳಲ್ಲಿ 1,000 ರೂಪಾಯಿ ಐಟಮ್ ಅನ್ನೇನು ತಗೊಂಡಿದ್ದಾನೆ, ಈ ಸಲ ಹೋದಾಗ ಅದು 1,200 ರೂಪಾಯಿ ಆಗಬಹುದು. ಹಾಗಾಗಿ ಅವನಿಗೆ ಬೇರೆ ಯಾವುದಕ್ಕೂ ಖರ್ಚು ಮಾಡುವ ಹಣವನ್ನ ಅವನು ಕಡಿಮೆ ಮಾಡಬೇಕಾಗತ್ತೆ. ಇದು ಎಲ್ಲ ದವಸ ಧಾನ್ಯಗಳಿರ್ಬಹುದು, ಹಾಲು ಇರಬಹುದು, ಹಣ್ಣು ಇರಬಹುದು, ಸಾರಿಗೆ ವೆಚ್ಚ ಜಾಸ್ತಿ ಆಗೋದಿರ್ಬೋದು. ಇದರಿಂದ ನೋಡಿ ಬಹಳ ದೊಡ್ಡ ಪೆಟ್ಟು ಏನು ಅಂತ ಹೇಳಿದ್ರೆ ಉಳಿತಾಯದ ಮೇಲೆ. ಅರ್ಥಶಾಸ್ತ್ರದಲ್ಲಿ ನಾವು ಯಾವತ್ತೂ ಹೇಳ್ತೇವೆ, ಒಂದು ಆರ್ಥಿಕ ಬೆಳವಣಿಗೆಗೆ ಅದು ಕೂಡ ಮುಂದುವರಿಯುತ್ತಿರುವಂತಹ ಭಾರತದಂತಹ ದೇಶದಲ್ಲಿ ಉಳಿತಾಯ ಬಹಳ ಮುಖ್ಯ. ನೀವು ಉಳಿತಾಯ ಮಾಡಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬೇಕಾದ ಹಣ ಸಿಗುತ್ತೆ. ಇಲ್ಲೇನಾಗುತ್ತೆ, ಈ ಮಧ್ಯಮ ವರ್ಗದ ಕುಟುಂಬದವನ ವೆಚ್ಚಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಯುದ್ಧದ ಪರಿಣಾಮವಾಗಿ ಅವನ ಉಳಿತಾಯದ ಪ್ರಮಾಣ ಕಡಿಮೆ ಆಗುತ್ತೆ. ನಾವು ಉಳಿತಾಯ ಮಾಡೋದು ಯಾವುದು? ಖರ್ಚು ಮಾಡಿ ಉಳಿದದ್ದನ್ನ ಉಳಿತಾಯ ಮಾಡೋದು. ನಾವು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ಸ್ ಹೇಳ್ತಾರೆ, ಉಳಿತಾಯ ಅಂದ್ರೆ ಆಗಲ್ಲಂತೆ, ನಿಮ್ಮ ಆದಾಯದಲ್ಲಿ 1% ಮೊದಲೇ ತೆಗೆದಿಡಬೇಕು ಅಂತ. ಇಂಥ ಯುದ್ಧಗಳು ನಮಗೆ ತಕ್ಷಣ ಯುದ್ಧಗಳು ಬಂದು ಬೆಲೆಗಳು ಜಾಸ್ತಿ ಆದ್ರೆ ನಾವು ಹೇಗೆ ಆ ರೀತಿ ಉಳಿತಾಯ ಮಾಡ್ಲಿಕ್ಕೆ ಆಗುತ್ತೆ? ಹಾಗಾಗಿ ಉಳಿತಾಯದ ಇಮಿಡಿಯೇಟ್ ಪ್ರತಿ ಜಾಗತಿಕ ಸಂಘರ್ಷದ ಸಮಯದಲ್ಲಿ ಕೂಡ ಭಾರತದಲ್ಲಿ ತಕ್ಷಣವೇ ಇದು ಬೆಲೆ ಏರಿಕೆಗೆ ಕಾರಣ ಆಗೋದಿಲ್ಲ. ನಾವೆಲ್ಲ ಹೇಳ್ತೇವೆ ಅಲ್ಲಿ ಯುದ್ಧ ಆದ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ, ಹಾಗೇನು ಸ್ಟಾರ್ಟ್ ಆಗೋದಿಲ್ಲ. ಆದ್ರೆ ಸ್ಲೋ ಆಗಿ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ, ಸ್ಲೋ ಆಗಿ ನಮ್ಮ ಬೆಲೆಗಳು ಜಾಸ್ತಿ ಆಗ್ತದೆ. ನಿಮ್ಗೆ ಗೊತ್ತಿದೆ ಬೆಲೆಗಳು ಜಾಸ್ತಿ ಆದದ್ದು ಕಡಿಮೆ ಆದ ಉದಾಹರಣೆ ಇಲ್ಲ. ಬೆಲೆಗಳು ಜಾಸ್ತಿ ಆಗುವುದನ್ನು ನೋಡ್ತೇವೆ ವಿನ ಮತ್ತು ನಾವು ಹೆಚ್ಚಾದ ಬೆಲೆಗೆ ನಾವು ನಮ್ಮನ್ನು ಹೊಂದಿಸಿಕೊಳ್ತೇವೆ. ಹಾಗಾಗಿ ನಮ್ಮ ಮಧ್ಯಮ ವರ್ಗ ಏನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಇಂತಹ ಯುದ್ಧದ ಸಂದರ್ಭಗಳಲ್ಲಿ ಅನಗತ್ಯ ವೆಚ್ಚವನ್ನ ಕಡಿಮೆ ಮಾಡಬೇಕು, ಉಳಿತಾಯ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು, ಹಣಕಾಸಿನ ಯೋಜನೆಯನ್ನ ಮಾಡಬೇಕು. ಒತ್ತಡ ಜಾಸ್ತಿ ಮಧ್ಯಮ ವರ್ಗದವರಿಗೆ, ಯಾಕಂದ್ರೆ ಇಡೀ ಜಗತ್ತು ಆರ್ಥಿಕತೆ ಚಲಿಸುವಂತದ್ದು ಮಧ್ಯಮ ವರ್ಗದವರಿಂದಾಗಿ. ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ತಮ್ಮ ಹಣಕಾಸನ್ನ ನಿರ್ವಹಿಸಬೇಕಾಗುತ್ತೆ. ಬಹಳ ಸರಳವಾಗಿ ಹೇಳುವುದಾದ್ರೆ ಯುದ್ಧದ ಮೊದಲ ಪರಿಣಾಮ ಗುಂಡಿನ ಸಪ್ಪಳದಲ್ಲಿ ಕೇಳಬಹುದು, ಆದರೆ ಅದರ ಕೊನೆಯ ಪರಿಣಾಮ ಮಧ್ಯಮ ವರ್ಗದ ಕುಟುಂಬದ ಮಾಸಿಕ ಬಜೆಟ್ ನಲ್ಲಿ ಕಾಣ್ತದೆ. ಅಲ್ಲಿ ಯುದ್ಧ ಆಗ್ತದೆ, ಕ್ಷಿಪಣಿ ಯುದ್ಧ, ಆದ್ರೆ ಇಲ್ಲಿ ಸಾಮಾನ್ಯ ಕುಟುಂಬದ ಅವನ ಪಾಕೆಟ್ ಅಲ್ಲಿ ಇರುವಂತಹ ಹಣ ದಿನೇ ದಿನೇ ಕರಗಿ ಹೋಗಿ ಅವನ ಉಳಿತಾಯ ಕಡಿಮೆಯಾಗಿ ಅವನ ಭವಿಷ್ಯ ಅನಿಶ್ಚಿತತೆಯಲ್ಲಿ ತೂಗಾಡ್ತದೆ. ಇದು ಸಮಸ್ಯೆ ಇರುವಂತದ್ದು.
0: ಇಂತಹ ಸಂದರ್ಭಗಳಲ್ಲಿ ಭಾರತ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬಹುದು? ಈಗ ಅವರು ಯಾವ್ದೋ ಒಂದು ಕ್ರಮ ಕೈಗೊಂಡ್ರೆ ಓಕೆ, ಇದರಿಂದ ಮಿಡಲ್ ಕ್ಲಾಸ್ ಪೀಪಲ್ಸ್ ಗೆ ಒಂದು ಒಳ್ಳೇದಾಗಬಹುದು ಅಂತ ಹೇಳಿದ್ರೆ ಯಾವ ಕ್ರಮಗಳನ್ನು ಅವ್ರು ಕೈಗೊಳ್ಳಬಹುದು?
1: ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಆರಂಭ ಆಗಿ ಸಂಘರ್ಷಗಳು ಉಂಟಾಗಿ ಈ ರೀತಿಯ ಪರಿಣಾಮಗಳು ಜನಸಾಮಾನ್ಯರ ಮೇಲೆ ಬೀಳುವಾಗ ನಮ್ಮ ದೇಶದ ಸರ್ಕಾರ ಆಗ್ಲಿ ಅಥವಾ ಹಣಕಾಸನ್ನ ನಿರ್ವಹಣೆ ಮಾಡುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಲಿ ಸುಮ್ಮನೆ ಕುತ್ಕೊಳ್ಳುವುದಿಲ್ಲ. ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಾರೆ. ಉದ್ದೇಶ ಒಂದೇ, ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಪಾಡುವಂತದ್ದು ಮತ್ತು ಸಾಮಾನ್ಯ ಜನರ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವಂತಹ ಒಂದು ವೆಲ್ಫೇರ್ ಉದ್ದೇಶ, ಕಲ್ಯಾಣ ಉದ್ದೇಶದಿಂದಾಗಿ ಸರ್ಕಾರ ಮತ್ತು RBI ಮಧ್ಯಪ್ರವೇಶ ಮಾಡುತ್ತೆ. ಮೊದಲನೇದಾಗಿ ತೈಲ ಪೂರೈಕೆಯನ್ನು ವೈವಿಧ್ಯಗೊಳಿಸುವಂತದ್ದು, ಒಂದು ಅಥವಾ ಎರಡು ದೇಶಗಳ ಮೇಲೆ ಅವಲಂಬಿತವಾಗದೆ ನಾವೇನ್ ಮಾಡ್ತಾ ಇದ್ದೇವೆ, ವಿವಿಧ ರಾಷ್ಟ್ರಗಳಿಂದ ಕಚ್ಚಾ ವಸ್ತುಗಳನ್ನು ನಾವು ತರಿಸಿಕೊಳ್ತಾ ಇದ್ದೇವೆ. ನಿನ್ನೆ ಮೊನ್ನೆ ನೀವು ನೋಡಿರಬಹುದು, ಬ್ರಿಟನ್ ನೊಂದಿಗೆ ನಾವು 0 ಟ್ಯಾಕ್ಸ್ ಅಲ್ಲಿ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಒಂದೇ ದಿನದಲ್ಲಿ ಎಷ್ಟೋ 1,000 ಕೋಟಿಯ ಆಮದು ನಾವು ಮಾಡಿದ್ದೇವೆ. ಅಂದ್ರೆ ಸರ್ಕಾರ ಸುಮ್ಮನೆ ಕುತ್ಕೊಳ್ಳುವುದಿಲ್ಲ, ಮಧ್ಯಪ್ರಾಚ್ಯ ಇಲ್ಲ ಬೇರೆ ಕಡೆಯಿಂದ ತೈಲವನ್ನು ತರಿಸಿಕೊಳ್ಳಲಿಕ್ಕೆ ಇರುವ ಸಾಧ್ಯತೆಗಳನ್ನು ನಾವು ನೋಡ್ತೇವೆ. ಎರಡನೇದಾಗಿ ಬೆಲೆ ನಿಯಂತ್ರಿಸುವಂತಹ ಕ್ರಮಗಳು. ಮಾರುಕಟ್ಟೆ ಅಂತ ಹೇಳಿದ್ರೆ ಸರ್ಕಾರದ ನಿಯಂತ್ರಣ ಇಲ್ಲದೇ ಇದ್ರೆ ಅಲ್ಲಿ 1 ರೂಪಾಯಿ ಜಾಸ್ತಿ ಆದ್ರೆ ಇಲ್ಲಿ 10 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ, ಅಗತ್ಯ ವಸ್ತುಗಳ ಮೇಲೆ ತನ್ನ ಬೆಲೆಯನ್ನ ನಿಯಂತ್ರಣ ಮಾಡುತ್ತೆ. ಈಗ ನೋಡಿ, ಅಲ್ಲಿ ಮೊನ್ನೆಯಿಂದ ಯುದ್ಧ ಆಗ್ತಾ ಇದೆ, ಪೆಟ್ರೋಲ್ನ ಬೆಲೆ ಜಾಸ್ತಿ ಆಗ್ಲಿಲ್ಲ, ಅದರ ಅರ್ಥ ಸರ್ಕಾರಕ್ಕೆ ಅದರ ಹೊರೆ, ಅದರ ಬೆಲೆ ಹೆಚ್ಚಳದ ಹೊರೆಯನ್ನು ಸರ್ಕಾರ ಹೊತ್ತುಕೊಂಡಿದೆ, ಕಾಯ್ತಾ ಇದೆ. ಎಲ್ಲಾದ್ರೂ ಯುದ್ಧ ನಿಂತ್ರೆ, ತೈಲ ಪೂರೈಕೆಯಾದ್ರೆ, ಬೆಲೆಗಳು ಸಹಜ ಸ್ಥಿತಿಗೆ ಬಂದ್ರೆ ಜಾಸ್ತಿ ಮಾಡುವ ಅಗತ್ಯ ಇಲ್ಲಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ, ಬೆಲೆ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಗತ್ಯವಿದ್ರೆ ತೆರಿಗೆಗಳಲ್ಲಿ ಬದಲಾವಣೆ ಮಾಡುತ್ತೆ. ಅಲ್ಲದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಗ್ಯಾಸ್ ಹೇಳಿದ್ರು, 45 ದಿನ ಆಗದೆ ಇಲ್ಲ, ವರ್ಷಕ್ಕೆ ಇಷ್ಟು ಗ್ಯಾಸ್ ಅಂಡೆಯನ್ನು ನಾವು ಕೊಡ್ತೇವೆ. ಇದು ಹೇಳಿದ ತಕ್ಷಣ ಜನ ಏನ್ ಬೆಲೆ ಜಾಸ್ತಿ ಮಾಡ್ಲಿಲ್ಲ, ವಿತರಣೆಯಲ್ಲಿ ನಿಯಂತ್ರಣ, ಆಗ ಏನ್ ಮಾಡ್ತಾರೆ, ಮನೆಯಲ್ಲಿ ಗ್ಯಾಸ್ ಉಪಯೋಗವನ್ನು ಕಡಿಮೆ ಮಾಡ್ತಾರೆ. ಮೂರನೇದಾಗಿ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದೆ, ರೂಪಾಯಿಯ ಮೌಲ್ಯ ದೊಡ್ಡ ಪರಿಣಾಮ ಏನು ಅಂತ ಹೇಳಿದ್ರೆ, ತೈಲದ ಬೆಲೆ ಜಾಸ್ತಿ ಆದ ಕೂಡಲೇ ಡಾಲರಿನ ಬೆಲೆ ಜಾಸ್ತಿ ಆಗಿ ರೂಪಾಯಿಯ ಬೆಲೆ ಕಡಿಮೆ ಆಗುತ್ತೆ. ಸೊ ಇದನ್ನ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ನಿಯಂತ್ರಿಸಲಿಕ್ಕೆ ಅಗತ್ಯವಾದಂತಹ ವಿತ್ತೀಯ ಕ್ರಮಗಳನ್ನು ತಗೊಳ್ತದೆ. ನಾವು ಲಿಕ್ವಿಡಿಟಿ ಮೆಷರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅಗತ್ಯ ಇದ್ರೆ ಬಡ್ಡಿ ದರ, ದ್ರವ್ಯತೆ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಡಾಲರ್ ಅನ್ನು ಪರ್ಚೇಸ್ ಮಾಡುದು. ಒಂದ್ ವೇಳೆ ಡಾಲರ್ ನ ಬೆಲೆ ಜಾಸ್ತಿ ಆದ್ರೆ ಸರ್ಕಾರ ಏನ್ ಮಾಡುತ್ತೆ, ತನ್ನದರ ಸ್ಟಾಕ್ ಇದೆ ಆ ಡಾಲರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಡಾಲರ್ ನ ಬೆಲೆಯನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡುತ್ತದೆ. ಆಗೇನಾಗುತ್ತೆ, ರೂಪಾಯಿಯ ಬೆಲೆ ಸ್ಥಿರವಾಗಿರುತ್ತೆ, ನಾವು ತಗೊಳ್ಳುವಂತ ಪೆಟ್ರೋಲ್ನ ಬೆಲೆಯೂ ಸ್ಥಿರವಾಗಿರುತ್ತದೆ. ಹಾಗಾಗಿ ಫಾರೆಕ್ಸ್ ರಿಸರ್ವ್ ನ ಬಗ್ಗೆ ಹೇಳಿದ್ದೇನೆ. ಮತ್ತೊಂದು, ಐದನೇದಾಗಿ ಅಗತ್ಯ ವಸ್ತುಗಳ ಪೂರೈಕೆ ಸರಪಳಿ ಸಪ್ಲೈ ಚೈನ್, ಇದಕ್ಕೆ ಅಡ್ಡಿಯಾಗದಂತೆ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕೆಲಸ ಮಾಡುತ್ತದೆ, ಅಗತ್ಯ ವಸ್ತುಗಳ ಕೊರತೆ ಆಗದಂತೆ ನೋಡಿಕೊಳ್ಳುತ್ತದೆ. ನಿಮ್ಗೆ ಗೊತ್ತಿರಬಹುದು, ರಸಗೊಬ್ಬರಗಳ ಕೊರತೆ ಆಗದಾಗೆ, ಸಿಮೆಂಟ್ನ ಕೊರತೆ ಆಗದಾಗೆ, ಆಹಾರ ವಸ್ತುಗಳ ಕೊರತೆ ಆಗದಾಗೆ, ಮೇವಿನ ಕೊರತೆ ಆಗದಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೋಡ್ತಾ ಇದೆ. ಹಾಗಾಗಿ ಇಂತಹ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಗುರಿ ಬೆಲೆ ಸ್ಥಿರತೆ, ಇಂಧನ ಭದ್ರತೆ, ರೂಪಾಯಿ ಸ್ಥಿರತೆ ಮತ್ತು ಜನಸಾಮಾನ್ಯರ ಮೇಲೆ ಸಾಧ್ಯವಾದಷ್ಟು ಹಣದುಬ್ಬರದ ಪರಿಣಾಮ ಬೀರದಂತೆ, ಹಣದುಬ್ಬರವಾಗದಂತೆ ನೋಡಿಕೊಳ್ಳುವಂತದ್ದು. ಒಟ್ಟಾರೆಯಾಗಿ ಹೇಳುವುದಿದ್ರೆ, ಜಾಗತಿಕ ಯುದ್ಧವನ್ನ ಭಾರತಕ್ಕೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದರ ಪರಿಣಾಮವನ್ನ ಕಡಿಮೆ ಮಾಡಲಿಕ್ಕೆ ಬೇಕಾದಂತಹ ಸೂಕ್ತ ನೀತಿಗಳು, ಮುನ್ನೆಚ್ಚರಿಕಾ ಕ್ರಮಗಳನ್ನ ನಮ್ಮ ಸರ್ಕಾರಗಳು ಈಗಾಗಲೇ ಕೈಗೊಂಡಿದೆ.
0: ಸರಿ, ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರೋದು ಒಂದೇ ಸರ್, ಏನಂತ ಹೇಳಿದ್ರೆ ಓಕೆ, ಅಲ್ಲೆಲ್ಲೋ ಯುದ್ಧ ಆಗ್ತಿದೆ, ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಿಗೆ ಆಯ್ತು, ಅದರಿಂದ ನಮ್ಗೆ ಸಾರಿಗೆ ವೆಚ್ಚ ಹೆಚ್ಚಿಗೆ ಆಯ್ತು, ಅದರಿಂದ ನಮ್ಗೆ ಬೆಲೆ ಹೆಚ್ಚಾಯ್ತು, ಅದೊಂದೇ ಗೊತ್ತಿರೋದು ಸರ್. ಈಗ ರೈತರಾಗಿರ್ಬೋದು ಅಥವಾ ಸಾರಿಗೆ ಕ್ಷೇತ್ರ, ಸರ್ಕಾರಿ ಸಾರಿಗೆ ಆಗಿರ್ಬೋದು ಅಥವಾ ಖಾಸಗಿ ಸಾರಿಗೆಗಳಾಗಿರ್ಬೋದು, ಆಮೇಲೆ ಈ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಆಮೇಲೆ ಈ ಹೋಟೆಲ್ ಉದ್ಯಮದಲ್ಲಿರೋರು, ಅವರಿಗೆ ಈ ಸಾರಿಗೆ ವೆಚ್ಚ ಒಂದನ್ ಬಿಟ್ರೆ ಮತ್ತೆ ಯಾವ ರೀತಿ ತೊಂದರೆಗಳಾಗಬಹುದು ಸರ್?
1: ನೋಡಿ, ಈ ಸಂಘರ್ಷ ಸಮಾಜದ ಎಲ್ಲ ವರ್ಗಗಳ ಮೇಲೆ, ಎಲ್ಲ ಪ್ರೊಫೆಷನಲ್ಸ್ ಮೇಲೆ ಪರಿಣಾಮ ಬೀರಿಯೇ ಬೀಳ್ತಾ ಇದೆ. ಅದರಲ್ಲಿಯೂ ಮುಖ್ಯವಾಗಿ ರೈತರಿಗೆ, ನೀವು ಹೇಳಿದಂಥದ್ದು ಸಾರಿಗೆ ಕ್ಷೇತ್ರ, ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಉದ್ಯಮ, ಬಹಳ ಸೂಕ್ಷ್ಮ ಕ್ಷೇತ್ರಗಳು ಇಮಿಡಿಯೇಟ್ ಆಗಿ ಅದರ ಮೇಲೆ ಪರಿಣಾಮ ಬೀರ್ತದೆ. ನೀವು ರೈತರನ್ನೇ ತಗೊಳ್ಳಿ, ಡೀಸೆಲ್, ರಸಗೊಬ್ಬರ, ಕೀಟನಾಶಕ, ಯಂತ್ರೋಪಕರಣಗಳು, ಇವುಗಳ ವೆಚ್ಚ ಜಾಸ್ತಿ ಆದ್ರೆ ಸಹಜವಾಗಿ ಕೃಷಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ, ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸುವ ವೆಚ್ಚವೂ ಜಾಸ್ತಿ ಆಗ್ತದೆ. ಇದರಿಂದ ಬಡಪಾಯಿ ಕೃಷಿಕನ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ. ಒಟ್ಟಾರೆಯಾಗಿ ನಮ್ಮ ರೈತ, ನಾವೇನ್ ಹೇಳ್ತೇವೆ, ನಮ್ಮ ದೇಶದ ಕೃಷಿಯ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳ್ತೇವೆ, ಅವನಿನ್ನು ಬೆಂಡಾಗಿ ಬಿಡ್ತಾನೆ. ಯಾಕಂದ್ರೆ ಅವನ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಸಾರಿಗೆ ಕ್ಷೇತ್ರ ಹೇಳಿದ್ರಿ, ಲಾರಿ, ಬಸ್ಸು, ಟ್ಯಾಕ್ಸಿ, ಆಟೋ, ಕಾರ್ಯಾಚರಣೆ ವೆಚ್ಚ ಜಾಸ್ತಿ ಆದ್ರೆ ಸಹಜವಾಗಿ ಬಾಡಿಗೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಒಂದು ಬಾಡಿಗೆ ಜಾಸ್ತಿ ಮಾಡಬೇಕು, ಇಲ್ಲ ರಿಕ್ಷಾಗಳು ಜಾಸ್ತಿ ಇದ್ರೆ ಬಾಡಿಗೆ ಅದೇ ಇದ್ರೆ ಅವನಿಗೆ ಸಿಕ್ಕುವಂತ ಅವನ ಹಣದ ಪ್ರಮಾಣ, ಅವನ ಆದಾಯದ ಪ್ರಮಾಣ ಕಡಿಮೆ ಆಗ್ತದೆ. ಮುಖ್ಯವಾಗಿ ಸಣ್ಣ ವ್ಯಾಪಾರಿಗಳು, ದಿನಸಿ ಅಂಗಡಿ ಇರಬಹುದು, ಹಾರ್ಡ್ವೇರ್ ಇರಬಹುದು, ಬಟ್ಟೆ, ಕೃಷಿ ಸಾಮಗ್ರಿಗಳ ಅಂಗಡಿ, ಬೀದಿ ಬದಿ ವ್ಯಾಪಾರಿಗಳು, ಇವರ ಸರಕು ಖರೀದಿ ಮತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರಿಗೆ ಸ್ಟಾಕ್ ಇಟ್ಕೊಳ್ಳಿಕ್ ಆಗೋದಿಲ್ಲ, ಅವ್ರ ಹತ್ರ ಸ್ಟಾಕ್ ಇರುವ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಒಳ್ಳೇದಿರುವುದಿಲ್ಲ, ಬೀದಿ ಬದಿ ವ್ಯಾಪಾರಿ ಎಷ್ಟು ಇಟ್ಕೊಳ್ಬಹುದು. ಹಾಗಾಗಿ ಸಹಜವಾಗಿ ಅವನಿಗೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಇದರಿಂದಾಗಿ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿಯಾಗಿ ಗ್ರಾಹಕರು ಕೊಂಡುಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಾಗ ವಸ್ತುಗಳು ವ್ಯಾಪಾರಿಯ ಕೈಯಲ್ಲೇ ಉಳಿದ್ರೆ ಅವನಿಗೂ ನಷ್ಟ ಆಗುತ್ತೆ. ನಾಲ್ಕನೇದಾಗಿ ಹೋಟೆಲ್ ಮತ್ತು ಉಪಹಾರ ಉದ್ಯಮಗಳು, ಅಡಿಗೆ ಅನಿಲ್ಲ, ಆಹಾರ ಪದಾರ್ಥಗಳು, ತರಕಾರಿ, ಅಡುಗೆ ಎಣ್ಣೆ ಇದೆಲ್ಲ ಜಾಸ್ತಿ ಆದ ತಕ್ಷಣ ಹೋಟೆಲ್ ನಡೆಸುವ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಬೇಕಾಬಿಟ್ಟಿಯಾಗಿ ಹೋಟೆಲ್ ದರಗಳನ್ನು ಅವರು ಜಾಸ್ತಿ ಮಾಡುವ ಹಾಗಿಲ್ಲ. ಹಾಗಾಗಿ ಏನಾಗುತ್ತೆ, ಅವರ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಯುದ್ಧದ ತೀವ್ರತೆ ಎಷ್ಟಿದೆ, ಎಷ್ಟು ಕಾಲ ಮುಂದುವರಿಯುತ್ತದೆ, ಜಗತ್ತಿನಲ್ಲಿ ತೈಲ ಬೆಲೆಗಳು ಎಷ್ಟರ ಪ್ರಮಾಣಕ್ಕೆ ಜಾಸ್ತಿ ಆಗ್ತದೆ, ಸರ್ಕಾರ ಯಾವ ನಿರ್ಧಾರಗಳನ್ನು ತಗೊಂಡು ಇವರಿಗೆ ರಕ್ಷಣೆಯನ್ನು ಕೊಡುತ್ತೆ, ಇದೆಲ್ಲವೂ ಕೂಡ ನಮ್ಮ ಸಾಮಾನ್ಯ ಜನರ ಮೇಲೆ ಯಾವ ಪರಿಣಾಮವನ್ನು ಬೀಳ್ತದೆ ಅಂತ ಹೇಳ್ಬೋದು. ಸರಳವಾಗಿ ಹೇಳೋದಿದ್ರೆ, ರೈತನ ಹೊಲದಿಂದ ಆರಂಭವಾಗಿ ಲಾರಿ ಮೂಲಕ ಸಾಗಾಟ ಆಗಿ ಅಂಗಡಿ ಮತ್ತು ಹೋಟೆಲ್ ಮೂಲಕ ಗ್ರಾಹಕರ ತಟ್ಟೆವರೆಗೆ ಅದರ ಸರಪಳಿ ಪರಿಣಾಮ ಕಾಣಿಸಿಕೊಳ್ತದೆ. ಇದೇ ಆಧುನಿಕ ಆರ್ಥಿಕ ಪರಿಸ್ಥಿತಿಯ ಪರಸ್ಪರ ಸಂಬಂಧದ ಒಂದು ಉದಾಹರಣೆ. ಹಾಗಾಗಿ ಸಮಸ್ಯೆಗಳು ಎಲ್ಲರಿಗೂ ಕಾಣಲಿಕ್ಕೆ ಸಿಗುತ್ತೆ.
0: ಈಗ ವಿದ್ಯಾರ್ಥಿಗಳು ಇರಬಹುದು ಸರ್, ಅಥವಾ ಉದ್ಯೋಗಿಗಳು, ಜಾಬ್ ಮಾಡ್ತಾ ಇರುವಂತರು, ಈಗ ಸಣ್ಣದಾಗಿ ವ್ಯಾಪಾರವನ್ನು ಶುರು ಮಾಡಿರುವಂತದ್ದು, ಅವರ ದೃಷ್ಟಿಯಿಂದ ಅವರಿಗೆ ಏನ್ ಸವಾಲುಗಳು ಎದುರಾಗಬಹುದು ಸರ್?
1: ನೋಡಿ, ನಮ್ಮ ವಿದ್ಯಾರ್ಥಿಗಳು ಹೇಳಬಹುದು,

0: ನಮ್ಗೆ ಪಾಸ್ ಇದೆ, ನಮ್ಗೆ ಬಸ್ ಫ್ರೀ ಅಂತ ಹೇಳಬಹುದು. ವೆಚ್ಚ ಅದೊಂದೇ ಅಲ್ಲಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಆಹಾರದಲ್ಲಿ ಹಾಸ್ಟೆಲ್ ನಲ್ಲಿ ಅವರು ತಿನ್ನುವಂತ ಆಹಾರ ಅದಕ್ಕೆ ಅವರು ಹೆಚ್ಚು ಬೆಲೆಯನ್ನ ಕೊಡಬೇಕಾದೀತು. ಹಾಸ್ಟೆಲ್ ಬಿಲ್ ಜಾಸ್ತಿ ಆಗ್ಬಹುದು, ಹೋಟೆಲ್ ಬಿಲ್ ಜಾಸ್ತಿ ಆಗ್ಬಹುದು, ಶಿಕ್ಷಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಕೂಡ. ಒಂದು ವೇಳೆ ಈ ಯುದ್ಧ ದೀರ್ಘಕಾಲದವರೆಗೆ ನಡೆದ್ರೆ ಅವರ ಎಲ್ಲಾ ವಸ್ತುಗಳ ಬೆಲೆ, ಪೆನ್ಸಿಲ್ ಏನು ಪೇಪರ್ಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಒಂದು ವೇಳೆ ವಿದೇಶಿ ರೂಪಾಯಿಯ ಮೌಲ್ಯ ಕುಸಿದ್ರೆ ಏನಾಗುತ್ತೆ, ಜೀವನ ವೆಚ್ಚ ಇನ್ನಷ್ಟು ದುಬಾರಿ ಆಗ್ತದೆ. ಯಾಕಂದ್ರೆ ನಾವು ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ಇದರ ಮೇಲೆ ಯುದ್ಧದ ಪರಿಣಾಮ ಇದ್ದೇ ಇದೆ. ಉದ್ಯೋಗಿಗಳು ಸಹಜವಾಗಿ ಹಣದುಬ್ಬರ ಹೆಚ್ಚಾದ್ರೆ ಮಾಸಿಕ ವೇತನ ಅದೇ ಇದ್ರೆ ಅವರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಆಗ ಹೇಳಿದೆ ನಾನು, 1,000 ರೂಪಾಯಿ ವಸ್ತುವನ್ನು ಕಳೆದ ತಿಂಗಳು ತಗೊಂಡಿದ್ರೆ ಈ ತಿಂಗಳು ತಗೊಳ್ಬೇಕಾದ್ರೆ 1,200 ರೂಪಾಯಿ ಕೊಡಬೇಕಾಗತ್ತೆ. ಹಾಗಾಗಿ ದಿನನಿತ್ಯದ ವೆಚ್ಚ ಜಾಸ್ತಿ ಆದ್ರೆ ಅವನ ಕುಟುಂಬದ ಬಜೆಟ್ ನ ಮೇಲೆ ಒತ್ತಡ ಬೀಳುತ್ತೆ. ಮತ್ತೊಂದು, ನೀವು ಹೇಳಿದ್ರೆ ಸಣ್ಣ ಉದ್ಯಮಿಗಳು ಇದೆಲ್ಲ ನಿಮ್ಗೆ ಗೊತ್ತಿದೆ, ಅವರ ಗ್ರಾಹಕರು ಬೆಲೆ ಜಾಸ್ತಿ ಆದಾಗ ಅವರ ಕೊಂಡುಕೊಳ್ಳುವ ಸಾಮರ್ಥ್ಯ ಇಲ್ಲದೇ ಇದ್ರೆ ಕೊಂಡುಕೊಳ್ಳುವುದಿಲ್ಲ. ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳದಿದ್ರೆ ಮಾರುಕಟ್ಟೆಯಲ್ಲಿ ಏನು ಸ್ಟಾಕ್ ಉಳಿಯುತ್ತದೆ, ಉಳಿದ್ರೆ ಅವರಿಗೆ ನಷ್ಟ ಆಗುತ್ತೆ. ಹಾಗಾಗಿ ಜಾಗತಿಕ ಅನಿಶ್ಚಿತತೆ ಏನಿದೆ, ಇದರಿಂದ ಹೊಸ ಹೂಡಿಕೆಗಳು ಬರುವುದಿಲ್ಲ, ಉದ್ಯೋಗ ಸೃಷ್ಟಿಯಾಗುವುದಿಲ್ಲ, ಇದೆಲ್ಲದರ ವೇಗ ಕೂಡ ತಾತ್ಕಾಲಿಕವಾಗಿ ಏನು ಸ್ಲೋ ಆಗುತ್ತೆ, ತಾತ್ಕಾಲಿಕವಾಗಿ ನಿಧಾನವಾಗುವ ಸಾಧ್ಯತೆ ಇದೆ. ಇದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ಡಿಗ್ರಿ ಆಗಿ ಹೊರಬರುವಾಗ ಅಲ್ಲಿ ಉದ್ಯೋಗ ಇಲ್ಲ. ಯಾಕೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಯಾಕೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಅವರಿಗೆ ಸಿಗುವ ಅವರ ಪ್ರಾಫಿಟೇಬಿಲಿಟಿ ಹ್ಯಾಸ್ ಕಮ್ ಡೌನ್. ಹಾಗಾಗಿ ನ್ಯಾಚುರಲಿ ನಮ್ಮ ಡಿಗ್ರಿ ಮುಗಿಸಿ ಹೊರಬರುವಾಗ ಉದ್ಯೋಗವು ಅವರಿಗೆ ಸಿಕ್ಕುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಹಾಗಾಗಿ ಅದರ ಒಂದು ಧನಾತ್ಮಕ ಅಂಶ ಇದೆ ಭಾರತದ ದೃಷ್ಟಿಯಿಂದ. ನಮ್ಮ ದೇಶದ ಆರ್ಥಿಕತೆ ವೈವಿಧ್ಯಮಯವಾಗಿದೆ. ಇದು ಕೃಷಿ, ಸೇವೆ, ಉತ್ಪಾದನೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳ ಬಲದಿಂದ ಇಂತಹ ಜಾಗತಿಕ ಆಘಾತಗಳನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುವಂತಹ ಎದುರಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಆದ್ರಿಂದ ನಾನು ಹೇಳುವಂತದ್ದು, ವಿದ್ಯಾರ್ಥಿಗಳು ತಮ್ಮ ಕೌಶಲವನ್ನು ಹೆಚ್ಚಿಸಬೇಕು, ಉದ್ಯೋಗಿಗಳು ಉಳಿತಾಯ ಮಾಡಬೇಕು, ಹಣಕಾಸಿನ ಯೋಚನೆ ಯೋಜನೆಗಳಿಗೆ ಆದ್ಯತೆ ಕೊಡಬೇಕು, ಸಣ್ಣ ಉದ್ಯಮಿಗಳು ವೆಚ್ಚ ನಿರ್ವಹಣೆಗೆ ಗಮನ ಕೊಡಬೇಕು. ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಉದ್ಯಮಿಗಳು ಏನ್ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ, ವೆಚ್ಚ ಆಗುತ್ತೆ, ಅದರ ಮೇಲೆ ಬೆಲೆ ನಿರ್ಧರಿಸಿ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲ, ಇಂದಿನ ಯುಗದಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಮಗೆ ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ನಾವೇನ್ ಮಾಡಬೇಕು, ವೆಚ್ಚವನ್ನ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ವೆಚ್ಚ ನಿರ್ವಹಣೆ ಮಾಡಬೇಕು, ಗುಣಮಟ್ಟದ ಬಗ್ಗೆ ಗಮನ ಕೊಟ್ರೆ, ಹೊಸ ಮಾರುಕಟ್ಟೆಗಳತ್ತ ಗಮನ ಕೊಟ್ರೆ ಭಾರತಕ್ಕೆ ಭವಿಷ್ಯ ಇದೆ. ಹಾಗಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿ ನಮ್ಮಲ್ಲಿ ಬೆಲೆ ಜಾಸ್ತಿ ಆಗಿ ಹಣದುಬ್ಬರ ಆಗುತ್ತೆ ಅಂತ ಭಯ ಬೀಳುವ ಅಗತ್ಯ ಇಲ್ಲ. ನಮ್ಮಲ್ಲಿ ಇವತ್ತು ಸಾಮರ್ಥ್ಯ ಬಂದಿದೆ. ಹಾಗಾಗಿ ಇದನ್ನು ಎದುರಿಸುವ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕಷ್ಟೇ. ವಿದ್ಯಾರ್ಥಿಗಳು ನನಗೇನು ಅಡ್ಡಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಮುಂದೆ ಅವನ ಭವಿಷ್ಯ ನಿರ್ಧಾರ ಆಗಬೇಕಾದ್ರೆ ಅಗತ್ಯ ಕೌಶಲ್ಯಗಳನ್ನ ತನ್ನದಾಗಿಸಿಕೊಂಡ್ರೆ ಮಾತ್ರ ವಿದ್ಯಾರ್ಥಿಗೂ ಭವಿಷ್ಯ ಇದೆ, ರೈತನಿಗೂ ಭವಿಷ್ಯ ಇದೆ, ಸಣ್ಣ ಉದ್ಯಮಿಗೂ ಭವಿಷ್ಯ ಇದೆ. ಹಾಗಾಗಿ ನಾವು ಭಯ ಪಡುವ ಅಗತ್ಯ ಇಲ್ಲ, ನಾವು ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ನಾನು ನಂಬಿಕೊಂಡಿದ್ದೇನೆ.
1: ಇಷ್ಟು ಹೊತ್ತು ಯುದ್ಧದ ಪರಿಣಾಮ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತದೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ವಿ ಸರ್. ಅದರ ಬಗ್ಗೆ ಅನೇಕ ಮಾಹಿತಿಗಳನ್ನ ನೀವು ಹಂಚಿಕೊಂಡಿದ್ರಿ. ಇಲ್ಲಿಗೆ ಇಂದಿನ 2ನೇ ಎಪಿಸೋಡ್ ನ ಮುಗಿಸುತ್ತಿದ್ದೇವೆ. 3ನೇ ಎಪಿಸೋಡ್ ನಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಬ್ರಹ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.